107.8 FM Radio Saran Ega app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM. Radio Sarang, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ದಯವಿಟ್ಟು ನೋಡಿ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ವಿವೇಕಾನಂದರದು? ಅವರು ದೇಹ ಬಿಡುವತ್ತಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಬ್ಯಾಲೆನ್ಸ್ ಏನು? ಅವ್ರು ಏನು ಡಿಪಾಸಿಟ್ ಮಾಡಿದ್ರು? ನಮ್ಮ ಹೃದಯದಲ್ಲಿ ಮಾಡಿದ್ದು. 39 ವರ್ಷ ಹುಡುಗ. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಜುಲೈ 4 1902 ವಿವೇಕಾನಂದರು ದೇಹ ಬಿಟ್ಟರು. ಅವತ್ತಿನ ದಿವಸ ಅವ್ರಿಗೆ ಎಷ್ಟು ಜನ ಶಿಷ್ಯರಿದ್ದರೋ, ಮರಿಬೇಡಿ ಇದನ್ನು, ಅವತ್ತಿನ ದಿವಸ ಅವ್ರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಶಿಷ್ಯರು ಇವತ್ತಿದ್ದಾರೆ. ಆಶ್ಚರ್ಯ ಅನ್ಸಲ್ಲ? ಅವರು ಹೋಗಿ 100 ಮೇಲೆ ಅವ್ರನ್ನ ಕಂಡವರಿಲ್ಲ, ಅವ್ರ ಮಾತು ಧ್ವನಿ ಕೇಳಿದವರಿಲ್ಲ. ಅವ್ರು ಬರೆದಂಥ ಪುಸ್ತಕ ಓದಿ ಈ ತರುಣ ತರುಣಿಯರು IIT ಮಾಡಿಕೊಂಡು IIM ಕೋರ್ಸ್ ಮಾಡಿಕೊಂಡು ತಮ್ಮ ಜೀವನನ ಬಾಳೆಯಲ್ಲಿ ಹಂಗೆ ಬಿಚ್ಚಿ ಹರಡಿ ಹೋಗ್ಬಿಡ್ತಾರಲ್ಲ ಸನ್ಯಾಸಿಗಳಾಗಿ, ಆಶ್ಚರ್ಯ ಅನ್ಸಲ್ವ? ನಮ್ಮ ಮಾತು 1 ಇದ್ಕೊಂಡ್ರೆ ಆಗ ಟೈಮ್ ಹೇಳ್ಬಿಡ್ರಿ ಹೋಗ್ತೀವಿ ಅಂತಾರೆ. ಅಂಥದ್ದು ಆ ಮನುಷ್ಯ ಹೇಳಿದ ಮಾತನ್ನು ಕೇಳಿಕೊಂಡು ಜೀವನ ಹದ್ದಾಗ ಮಾಡ್ತಾರಲ್ಲ, ಅದ್ಭುತ ಅನ್ಸಲ್ವ ನಮಗೆ? ಯಾಕೆ ಅಂದರೆ ಅದು ಸ್ವಾರ್ಥರಹಿತವಾದಂಥ ಜೀವನ. ಅದು ಸ್ವಾರ್ಥರಹಿತವಾಗಿದ್ದರೆ ಯಾರೂ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಅನಿಸಿದ್ದು ನನಗೆ ಹಾಗೆ.

0: You're listening to Radio Sarang, 107.8 FM.
1: ಮನೆಯಲ್ಲಿ ಸಂಸ್ಕೃತಿ ಬಗ್ಗೆ ಹೇಳಿದೆ ನಾನು. ಪರಿಸರದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವಿಷಯ ಮರ್ತ್ಬಿಟ್ಟೆ ನಾನು ಹೇಳ್ಬೇಕಾದ್ರು. ಪರಿಸರ ಸೃಷ್ಟಿ ನಾವೇ ಮಾಡ್ಬೇಕಲ್ಲ. ಒಂದು ಸಣ್ಣ ಪ್ರಯೋಗ ಮಾಡೋಣ, ನನಗೆ ಬಹಳ ಆಸಕ್ತಿ ಇರುವಂತ ಪ್ರಯೋಗ ಅದು. ಇಲ್ಲಿ ಮಾಡೋಣ, ಪ್ರಯೋಗ ಮಾಡ್ಬೋದಾ? ಒಂದು 30 ಸೆಕೆಂಡಲ್ಲಿ ಆಗುವಂತ ಪ್ರಯೋಗ. ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ. ಪೆನ್ನು, ಪೆನ್ಸಿಲು, ಸ್ಕೇಲು ಅದೇನು ಬೇಡ, ಅದೇನಿರಲ್ಲ. ಪೆನ್, ಪೆನ್ಸಿಲ್, ಮೊಬೈಲ್ ಆದರೂ ಬೇಡ. ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಅರ್ಥ ಆಯ್ತಲ್ಲ? ನಾನು ಹೇಗೆ ಹೇಳ್ತೀನೋ ಅಷ್ಟೇ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಓನ್ಲಿ 4 ಫಿಂಗರ್. ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನ ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಡಿ. ನಾನು ಏನು ಹೇಳಿದ್ದೆ? 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ನನ್ನ ಮೇಲೆ ಕೂತಿರೋ ನಿಮ್ಮ ಕಡೆ ಮುಖ ಮಾಡಿ ಕೂತಿರುವಾಗ ನನ್ನ 3 ರಿಯಾಕ್ಷನ್ ಕಾಣಿಸ್ತು. ನನಗೆ 3 ರಿಯಾಕ್ಷನ್ ಕಾಣಿಸ್ತು. ನಾನು ಎಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂದವ್, ನಾನು ಇಲ್ಲಿ ಇಟ್ಕೊಂಡೆ. ಬಹಳ ಜನ ಇಲ್ಲೇ ಇಟ್ಕೊಂಡ್ರು, ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವೊಂದು ಎಲ್ಲ ಇವನ ಕೆನ್ನೆ ಅಂತ ಇಲ್ಲಿ ಇಟ್ಕೋತಾನೆ ಇವನು, ಹಿಂಗೆ ಹಿಂಗೆ ಮಾಡಿ ಮತ್ತೆ ಅವನೇ ಇಟ್ಕೊಂಡ್ರು ಅದೇ ಸರಿ ಇರಬೇಕು ಅಂತ ಇಟ್ಕೊಂಡ್ರು. 3ನೇದ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಕೆಲವರ ಗದ್ದಲದಲ್ಲಿ ಬಲಕೆನ್ನೆಗೆ ತಗೊಂಡೋಗ್ಬಿಟ್ರು ಕೆಲವರು. ಏನು ನಡೀತು? 30 ಸೆಕೆಂಡಲ್ಲಿ ಮುಗಿತಿದ್ದು. ನಾನೇನು ಹೇಳಿದ್ದೆ? ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಿ ಅಂತ ಹೇಳಿದ್ದೆ. ಆದ್ರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರೆ ಹೊರತಾಗಿ ಹೇಳಿದಂಗೆ ಮಾಡಲಿಲ್ಲ. ಇದು ಮನೆಯಲ್ಲಿ ನಾವೆಲ್ಲ ಪಾಲಕರು ನೆನಪಿಡಬೇಕಾದದ್ದು. ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿ ಬರಬೇಕಾದ್ರೆ ಮೊದಲು ನಾವು ಪಾಲಿಸ್ಬೇಕಾದ್ರೆ. ನಾವು ಇಷ್ಟೊಂದು ಶಾಲೆ ನಡೆಸ್ತೀವಿ, ಶಾಲೆಯಲ್ಲಿ ಕಂಡೀಷನ್

0: रेडियो सारंग 107.8 FM
1: ಒಂದು ಕಂಡೀಷನ್ ಹಾಕ್ತೇವೆ ನಾವು, ಎಲ್ಲ ಮಕ್ಕಳು ಮನೆಗೆ ಶಾಲೆಗೆ ಬರಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಒಂದು ಪದ್ಧತಿ. ಎಲ್ಲ ಮಕ್ಕಳು ಮಾಡ್ತಾರೆ, ಲಕ್ಷಾಂತರ ಮಕ್ಕಳು ಮಾಡ್ತಾರೆ. ಒಬ್ರು ತಾಯಿ ನನಗೆ ಫೋನ್ ಮಾಡಿದ್ರು, ಅಳ್ತಾ ಇದ್ರು ಫೋನಲ್ಲಿ. ಯಾಕ್ರಿ, ಏನಾಯ್ತು ಅಂತ ಕೇಳಿದೆ. ನನ್ನ ಮಗ ಒಂದ್ ದಿವಸ ತಪ್ಪಿಸಲ್ಲ ಸರ್, ಈಗ ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಅಂದ್ರು. ದುಃಖ ಆಯ್ತಾ ಅಂತ ಕೇಳಿದೆ. ದುಃಖ ಇಲ್ಲ ಸರ್, ಮೊದಲೆಂದೂ ಮಾಡ್ತಿರ್ಲಿಲ್ಲ ಸರ್ ಅಂದ್ರು. ನಾ ಇದೆ ಎರಡು ಕಾರಣಕ್ಕೆ ಮಾಡ್ತಿರ್ಲಿಕ್ಕಿಲ್ಲ. ಮೊದಲು ಅವನು ಮಾಡು ಅಂತ ಯಾರು ಹೇಳಿರ್ಲಿಲ್ಲ. ಎರಡನೇದು, ಬಹುಶಃ ನಿಮ್ಮ ಮನೆಯಲ್ಲಿ ನೀವು ದೊಡ್ಡವರು ನಮಸ್ಕಾರ ಮಾಡಂಗೆ ಕಾಣಿಸಲ್ಲ. ಅರ್ಥ ಆಗುತ್ತಲ್ಲ, ಮನೆಯಲ್ಲಿ ನಾವು ದೊಡ್ಡವರು ನಮಸ್ಕಾರ ಮಾಡ್ತಿದ್ರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ, ಆಟೋಮ್ಯಾಟಿಕ್ಲಿ ಬಂದ್ಬಿಡ್ತದೆ. ತಾವು ನೋಡಿರ್ಬೇಕು, ಮಾರ್ವಾಡಿ ಕಮ್ಯುನಿಟಿ ಒಳಗೆ ಐ ರಿಯಲಿ ಲೈಕ್ ದೆಮ್ ವೆರಿ ಮಚ್. ಗುಜರಾತ್ ಒಳಗೆ ಮಾರ್ಕೆಟಲ್ಲಿ ಸಿಕ್ಕರು ದೊಡ್ಡವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರ. ನಮ್ಗೆ ಯಾಕೆ ಬರಲಿಲ್ಲ ಅದು? ನಾವು ಕಾಲ ಮೇಲೆ ಕಾಲ ಹಾಕೋದು ಅಪ್ಪ ಬಂದಾಗ. ಯಾಕಂದ್ರೆ ಕಲಿಸ್ಲಿಲ್ಲ ಸಣ್ಣವರಿದ್ದಾಗ. ಕಂದ ಚಿಂದ ಚಿಕ್ಕಂದಿಲ್ಲಿ ಕಲಿಸ್ಬೇಕು. ಅದಕ್ಕೆ ಆಯ್ತಾರೆ, ಸಂಸ್ಕೃತಿ ಮಕ್ಕಳಿಗೆ ಬರಬೇಕು ಅಂತ ನಾವು ಒತ್ತಾಯ ಮಾಡೋದಾದ್ರೆ ಮೊದಲು ನಾವು ಕಲಿಸ್ಬೇಕು ಅದನ್ನು. ಈಗ ನಾನು ತಾನೇ ಮೋಸ ಮಾಡಿದ್ದೆ ನಿಮಗೆಲ್ಲರಿಗೂ. ಅಷ್ಟು ಮಂದಿ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ. ನಾನು ಮೊದಲೇನು ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾಡಿ ಅಂದವನು. ನಾ ಯಾಕೆ ಮಾಡಬೇಕಾಗಿತ್ತು? ಸುಮ್ಮನೆ ಕೈ ಕಟ್ಟಿಕೊಂಡು ಎಡಕ್ಕೆ ನಾವು ಇಟ್ಕೊಳ್ಳಿ ಅಂದ್ರೆ ಎಲ್ಲರೂ ಕರೆಕ್ಟ್ ಕೊಡ್ತೀವಿ. ಕನ್ಯಾ ಯಾವುದು, ಗದ್ದೆ ಯಾವ್ದು, ಎಲ್ಲರೂ ಗೊತ್ತಿದೆ. ನಾನು ಮೊದಲು ಕೈ ಎತ್ತಿದ್ನಲ್ಲ, ಓ ಇವನು ಮಣಂಗೆ ಕಾಣಿಸ್ತಾನೆ ಅಂದ್ರೆ ನೀವು. ಬೆರಳು ಸೇರಿ ಮುಷ್ಟಿ ಮಾಡಿ ನಾನೂ ಮಾಡಿದೆ. ಕೈ ಮುಂದೆ ತಗೊಂಡ್ಬಂದು ತಗೊಂಬಂದೆ. ತೋರ್ ಬೆರಳು ಚಾಚಿ ನಾನೂ ಚಾಚಿದೆ. ಈ ನಾಲ್ಕು ಹಂತದೊಳಗೆ ನಾನು ಹೇಳ್ದಂಗೆ ಮಾಡ್ತಾ ಬಂದೆ. ನಿಮ್ಗೆ ನನ್ನ ಮ್ಯಾಲ ಒಂಥರ ನಂಬಿಕೆ ಬಂತು, ಈ ಮನುಷ್ಯ ಹೇಳ್ದಂಗೆ ಮಾಡ್ತಾನೆ ಇವನು ಅಂತ. ಅವಾಗೇನಾಯ್ತು, ಕೇಳಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರೆ ನೋಡೋದು ಜಾಸ್ತಿ ಮಾಡಿದ್ರು. ನಾ ತಕ್ಷಣ ಅಂದರೆ ಸೇರಿಸ್ಬಿಟ್ಟು, ತಕ್ಷಣ ಈ ಬೆರಳನ್ನು ಎಡಕ್ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ತಂದಿಟ್ಕೊಂಡ್ಬಿಟ್ಟೆ. ನಾವು ತಂದಿಟ್ಕೊಂಡ್ಬಿಟ್ಟೆ. ಇಷ್ಟು ಜನ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ ಅಲ್ಲ. ಈ ಸಂಸ್ಕೃತಿ ಬಂದಾಗ ಬಹಳ ಮುಖ್ಯ ಅಂದ್ರೆ, ಮಕ್ಕಳ ಸಂಸ್ಕೃತಿ ಇಲ್ಲ ಅಂತ ಹೇಳುವಾಗ ನಾನು ಅದನ್ನು ಕಲಿಸ್ಲಿಲ್ಲ ಅನ್ನೋದು ಒಂದು ಆಗ್ತದೆ. ಆದ್ರಿಂದ ದಯವಿಟ್ಟು ನಾವು ಮನೇಲಿ ನಡೆದು ತೋರಿಸ್ಬೇಕಾಗ್ತದೆ ಮಾತಾಡಿ. ಈಗ ನಾನು ಮೋಸ ಮಾಡಿದೆ ಎಲ್ಲರಿಗೂ ನಿಮಗೆ. ಇನ್ನೊಂಥರ ಇದೇ ಥರ ಮಾಡಿದ್ರೆ ಮೋಸ ಆಗ್ಬೋದಾ? ಯಾಕೆ ಹೇಳ್ತೀನಿ ಕೇಳಿ, ಬಹಳ ಮುಖ್ಯ ಇದು. ಇದೇ ಥರ ಇನ್ನೊಂದು ಪ್ರಯೋಗ ಮಾಡಿದ್ರೆ ಮೋಸ ಆಗ್ಬೋದಾ? ಈಗ ತಾನೇ ಮೋಸ ಮಾಡಿದ್ದೀನಿ ನಾನು ನಿಮಗೆ, ಗಮನ ಇಟ್ಟು ನೋಡಿ. ಆಗ್ಬೋದಾ? ಇಲ್ಲ, ಮೋಸ ಆಗ್ಲಿಕ್ಕಿಲ್ಲಲ್ಲ, ಚುರುಕಾಗಿದ್ದೀವಿ ನಾವೀಗ. ಒಂದು ಪ್ರಯೋಗ ಮಾಡಿಬಿಡೋಣ ನೋಡಿ. ಎರಡೂ ಕೈ ರೆಡಿ ಇಟ್ಕೊಳ್ಳಿ. ಈಗ ಚಪ್ಪಾಳೆ ಹೊಡಿಯೋಕೆ ರೆಡಿ ಇರಬೇಕು. ಐದು ಅಂದ್ಕೊಂಡು ಟಪ್ ಅಂತ ಹೊಡಿಬೇಕು. ಗೊತ್ತಾಯ್ತಲ್ಲ, ನೀವೆಲ್ಲ ಬುದ್ಧಿವಂತರು ಬೇರೆ. ಐದು ಅಂದ್ರೆ ಏನ್ರಿ ಅವರು ಅಂತ ಪಕ್ಕದಲ್ಲಿ ಕೇಳಿ ಹೊಡಿಯೋದಲ್ಲ, ರೆಡಿ ಇಟ್ಕೊಂಡಿರ್ಬೇಕು. ಐದು ದೂ ಅಂದ್ಕೊಂಡು ಟಪ್ ಅಂತ ಬರ್ಬೇಕು ಸಪ್ಪಳ. ಅದು ಒಂದ್ರಿ, ಐದು ಅನ್ನೋಕ್ಕೆ ಮೊದಲು ಹೊಡಿಬಾರದು, ಐದು ಅಂದ್ಮೇಲೆ ತಡ ಮಾಡಬಾರ್ದು. ಒಂದು ರಿಹರ್ಸಲ್ ಮಾಡಿಬಿಡೋಣ, ಬರೀ ಐದು ಅಂತೀನಿ ನಾನು. ರೆಡಿ ಇಟ್ಕೊಳ್ಳಿ, ಐದು. ಏ ಪಟ ಪಟ ಅಂತ ಬರಬಾರ್ದು, ಒಂದೇ ಸಲ ಪಟ್ ಅಂತ ಬರ್ಬೇಕು. ಇನ್ನೊಂದ್ಸಲ ಸೆಕೆಂಡ್ ರಿಹರ್ಸಲ್, ಐದು. ಗುಡ್, ಸ್ವಲ್ಪ ಜೋರ, ಐದು ಹಿಂಗೆ ಬರಬೇಕು. ಹಾಂ, ರೆಡಿ ಇಟ್ಕೊಳ್ಳಿ ಕೈ. ಐದು ಅನ್ನೋ ತನಕ ಹೊಡಿಬಾರ್ದು, ಐದು ಅಂದ್ಮೇಲೆ ತಡ ಮಾಡಬಾರ್ದು. ರೆಡಿ, ಹೇಳ್ಕೊಳ್ಳಿ. ಒಂದು, ಓಕೆ ಓಕೆ, ರೈಟ್ ರೆಡಿ. ಒಂದು, ಎರಡು, ಮೂರು, ನಾಲ್ಕು, ಮತ್ತೆ ನಾಲ್ಕು. ಆದರೂ ಚಪ್ಪಾಳೆ ಬಂತು. ಇಷ್ಟು ರಿಹರ್ಸಲ್ ಮಾಡಿಸಿದ ಮ್ಯಾಲೆ ಸಹಿತ ಯಾಕೆ ಬಂತು ಚಪ್ಪಾಳೆ? ಮತ್ತೆ ಯಾಕೆ ಬಂತು ಹೇಳಿ? ನಾಲ್ಕು ಆದ ಕೂಡಲೇ ಏನು ಬರಬೇಕು? ಐದು. ನಿಮ್ಗೆ ಅನಿಸ್ತು ನಾಲ್ಕು ಆದ್ಮೇಲೆ ಬರೋದು ಐದು. ನಾವು ಟ್ರೈನ್ನಲ್ಲಿ ಹೊಸಪೇಟೆ ಬಾಂಬೆ ಟ್ರೈನ್, ಲೋಕಲ್ ಟ್ರೈನ್ ನೋಡಬೇಕು. ನೆಕ್ಸ್ಟ್ ಸ್ಟಾಪ್ ನಮ್ದೇ, ನೆಕ್ಸ್ಟ್ ಸ್ಟಾಪ್ ನಮ್ದೇ. ಬಾಗಿಲ ಹತ್ರ ನಿಂತ್ಕೋತೀವಿ ನಾವು. ಒಂದು ಒಂದ ಕೈ ಬಿಗಿ ಆಯ್ತು, ಎರಡು ಒಂದು ಹತ್ತಿರ ಬಂತು, ಮೂರು ಬಂತು ಬಂತು, ನಾಲ್ಕು ಅಂದ್ಕೊಳ್ಳಿ, ಮುಂದಿನ ಸ್ಟಾಪ್ ನಮ್ದೇ, ಹೊಡಿ ಐದು ಬಂತು ಅಂತ. ನಾನು ಐದು ಅಂದೇ ಇಲ್ಲ, ಆದ್ರೂ ಕೈ ಹೋಗ್ಬಿಡ್ತು, ಪಟ್ಟಂತ ಹೋಗ್ಬಿಡ್ತು. ಇದನ್ನ ಯಾವ ಪುಸ್ತಕದಲ್ಲೂ ಸಿಗಲ್ಲ ಸ್ನೇಹಿತರೆ, ಇದನ್ನ ಅಪೇಕ್ಷಿತ ಮೌಲ್ಯ ಅಂತಾರೆ. ಮೊದಲನೇದ್ದು ನೈಜ ಮೌಲ್ಯ ಅಂತ. ಬೆಳೆ ಇಟ್ಕೊಳ್ಳೋದಿದೆಯಲ್ಲ ಗೆದ್ದದ್ಮೇಲೆ, ನಮ್ಮ ಮಕ್ಕಳು, ನಮ್ಮ ಸುತ್ತಮುತ್ತಲ ಇರುವಂಥವ್ರು ನಾವೇ ಹೇಳಿದ ಹಾಗೆ ಮಾಡ್ತಾರೆ ಅಂತ ಭ್ರಮೆಯಲ್ಲಿರೋದು ಬೇಡ. ಅವ್ರು ನಾವು ಮಾಡಿದ ಹಾಗೆ ಮಾಡ್ತಾರೆ, ಆದ್ರಿಂದ ನಾವು ಮಾಡಿ ಅವ್ರ ಸಂಸ್ಕೃತಿ ಕಲಿಸ್ಬೇಕು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ದೇರ್ ಅಂಡ್ ಇನ್ವೈಟ್ ಹಿಮ್ ಅಂತ. ಭಾಳ ಚಂದ.

0: You're listening to Radio Sarang, 107.8 FM.
1: ನಾ ಹುಡುಗರಿಗೆ ಹೇಳ್ತಿದ್ವಿ, ನಮ್ಮ ಹುಡುಗ ಹುಟ್ಟದಾಗನೇ ನೋಡಿದ್ದೀನ್ರಿ ಇವನ್ನ ಅನ್ನಲ್ಲ ನಾವು. ಈ ಹುಡುಗನ ಹುಟ್ಟದಾಗನೇ ನೋಡಿದ್ದೀನಿ ನಾನು ಅಂತೀವಿ ನಾವು. ಆ ಹುಡುಗನು ಅದೇ ಹೇಳ್ತಾನೆ, ನಿಮ್ಮನ್ನು ಹುಟ್ಟದಾಗನೇ ನೋಡಿದ್ದೀನಿ ನಾನು ಅಂತಾನೆ. ಅರ್ಥ ಆಯ್ತಲ್ಲ, ನಮ್ಗೆ ಬೇರೆ ಕೆಲಸ ಇತ್ತು, ನೌಕರಿ ಮಾಡೋದು ಅಡುಗೆ ಮಾಡೋದು ಬೇರೆ ಕೆಲಸ ಇತ್ತು ನನಗೆ. ಅವ್ರಿಗೆ ಅದು ಒಂದೇ ಕೆಲಸ ಆಗಿತ್ತು ನಿಮ್ಮನ್ನು ನೋಡೋದು. ಆದ್ರಿಂದ ನೀವೇ ನೋಡಿದ್ದೀನಿ ಅವನ ಅಂತೀರಲ್ಲ, ಅದು 10 ಪಟ್ಟು ತೀಕ್ಷ್ಣತೆ ನವ ನಿಮ್ಮನ್ನು ನೋಡಿದ್ದಾನೆ. ಮೌಲ್ಯಗಳನ್ನ ಮಾತಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಮನೆಗೆ ಬರ್ತಾರೆ, ಮಗನೇ ಸುಳ್ಳು ಹೇಳಬಾರ್ದು ಗೊತ್ತೇನೋ ಅಂತ, ಹ್ಞೂ ಅಪ್ಪ ಅಂತಾನ. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಫೋನ್ ಸಪ್ಪಳ ಆಗುತ್ತೆ ಮೊಬೈಲ್ ಫೋನ್. ಅಪ್ಪನ ತಗೊಳ್ಳೋ ಮನಸ್ಸಿಲ್ಲ, ಹೆಂಡತಿ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಡು, ಎಲ್ಲರ ಮನೇಲಿ ಆಗೋದೇ ಇದು, ಇಲ್ಲ ಅಂತ ಹೇಳ್ಬಿಡು ಪಾಪ ಹೆಂಡತಿ ತಗೊಂಡು ಮಲ್ಕೊಂಡಿದ್ದಾರೆ ಅವರು ಅಂತ ಹೇಳ್ತಾರೆ. ಈ ಹುಡುಗ ನೋಡೋದು ಅಪ್ಪನ, ಈಗ ತಾನೇ ಅಪ್ಪ ಏನ್ ಹೇಳಿದ್ರು ಸುಳ್ಳು ಹೇಳಬೇಡ ಅಂದಿದ್ರು. ಈಗ ತಾಷ್ಟೇ ಅಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ ಇವರು. ಇದೇ ತರ ಒಂದು 4-5 ಸಲ ಅದು ಹುಡುಗನಿಗೆ ಏನು ಗೊತ್ತಾಗತ್ತೆ ಅಂದ್ರೆ, ಫೋನ್ ಅಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವನು ಕಾಲೇಜಿಗೆ ಬಂದ ತಕ್ಷಣ ನೀವು ಮೊಬೈಲ್ ಕೊಡಿಸ್ತೀರಿ, ಅವನ ಕ್ಲಾಸ್ ತಪ್ಪಿಸಿ ಎಲ್ಲ ಹೋಗ್ತಾನೆ, ನೀವು ಫೋನ್ ಮಾಡ್ತೀರಿ ಎಲ್ಲಿದ್ಯೋ ಮಗನೇ ಅಂತ. ಆ ಹುಡುಗ ಫೋನ್ ಕವರ್ ಮಾಡಿ ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ಅಲ್ಲಿ ಇದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ್ನು ಸುಳ್ಳು ಹೇಳೋ ಕಲಿಸಿದವ್ರು ಯಾರು? ನಾವೇ ತಾನೇ. ವೆರಿ ಸಿಂಪಲ್, ಮತ್ತೊಂದು ಏನಿಲ್ಲ. ಹುಡುಗ ನಿಮ್ಮನ್ನ ಇಮಿಟೇಟ್ ಮಾಡ್ತಾನೆ. ಸಂಸ್ಕೃತಿ ಕಲಿಸ್ಬೇಕಾದ್ರೆ ನಾನು ನಡೆದು ತೋರಿಸ್ಬೇಕಾಗ್ತದೆ, ಬೇರೆ ಇಂತ ಬೇರೆ ಹಾದಿ ಇಲ್ಲ ನನಗೆ. ಅದರಿಂದ ಇಫ್ ಯು ವಾಂಟ್ ಯುವರ್ ಚೈಲ್ಡ್ ಟು ಫಾಲೋ ಕಲ್ಚರ್, ಐ ಮಸ್ಟ್ ಡೆಮಾನ್ಸ್ಟ್ರೇಟ್ ಕಲ್ಚರ್.

ಲಾಸ್ಟ್ ಪಾಯಿಂಟ್ ಅಂತ ಬಂದಿರೋದೀಗ. ಲಾಸ್ಟ್ ಪಾಯಿಂಟ್ ಇನ್ ಸಂಸ್ಕೃತಿ ಒಳಗೆ ಬಹಳ ಮುಖ್ಯವಾಗಿ ನನಗೆ ಹೊಳೆದದ್ದು ಸರಸತೆ ಅಂತ. ಸರಸತೆ ಅಂದರೆ ಯುವರ್ ವಿಲಿಂಗ್ನೆಸ್ ಟು ಐಡೆಂಟಿಫೈ ಗುಡ್ ಇನ್ ಸೊಸೈಟಿ, ಬಹಳ ಮುಖ್ಯ ಇದು. ಜೀವನದಲ್ಲಿ ಎರಡೂ ಇದ್ದಾವೆ ಸ್ವಾಮಿ, ಒಳ್ಳೆಯದು ಇದೆ ಕೆಟ್ಟದು ಇದೆ. ನಾನು ಆರಿಸ್ಕೋಬೇಕು ಒಳ್ಳೆಯದಾದದ್ದನ್ನು. ನಾನು ಒಂದು ಭಾಷಣದಲ್ಲಿ ಹೇಳಿದ್ದೆ, ನಾನು ಊರು ಅಂದರೆ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಅಯ್ಯೋ ಹೊಲಸ್ಟ್ ವಾಸ್ತೆ ಹೊಲಸ್ಟ್ ವಾಸ್ತೆ ಅಂತ ನಿಂತ್ಕೋತೀರಿ? ಎದ್ದು ಹೋಗ್ರಿ, ಗುಲಾಬಿ ತೋಟಕ್ಕೆ ಯಾರು ಬೇಡ ಅಂತಾರೆ ನಿಮಗೆ? ಆರಿಸ್ಕೊಳ್ಳಿ, ಮೇಕ್ ಯುವರ್ ಲೈಫ್ ಎ ಬೊಕೆ ಆಫ್ ಫ್ಲವರ್ಸ್. ಅದು ಬಿಟ್ಕೊಂಡ್ಬಿಟ್ಟು ಬರೀ ಕೊಳಕೆ ನೋಡ್ತಾರೆ, ಬರೀ ಕೊಳಕೆ ನೋಡ್ತಾರೆ. ಅದು ಡಿ ವಿ ಜಿ ಭಾಳ ಚಂದ ಮಾತಾಡೋರು, ಬರದಿ ಹೋದರೆ ಎಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಬಾರೆನೆಂಬುದನ್ನು ಬಿಡು, ಹರುಷ ಕದೆ ದಾರಿಯಲ್ಲೋ ಮಂಕುತಿಮ್ಮ. ಎಂತ ಅದ್ಭುತ ಮಾತಲ್ಲ. ಬರದಿ ಹೋದರೆ ಎಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಇನ್ ದಿ ಆಂಟಿಸಿಪೇಷನ್ ಆಫ್ ಥಿಂಗ್ಸ್ ಯು ಹ್ಯಾವ್ನ್ ಗಾಟ್, ಡೋಂಟ್ ಫಾರ್ಗೆಟ್ ವಾಟ್ ಯು ಆಲ್ರೆಡಿ ಗಾಟ್. ನಾವು ಬೇಕಾದ ಸಿಕ್ಕಿದೆ, ಬರೀ ಅದಿಲ್ಲ ಇದಿಲ್ಲ ಅದಿಲ್ಲ ಕೊರ್ಕೊಂಡು ಇರೋದಕ್ಕಿಂತ ಏನಿದೆಯೋ ಒಂದು ಸಂತೋಷ ಪಡ ಮರಾಯ. ಗುರುತಿಸು, ಇದು ಬಹಳ ಎರಡನೇದು ಬಹಳ ಮುಖ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ. ನೂರು ಕೆಟ್ಟದಿರಬಹುದು ಸ್ವಾಮಿ, ಒಂದು ಎರಡು ಒಳ್ಳೇದಿದೆ ಆರಿಸ್ಕೋ ಅದನ್ನು ಅಲ್ವಾ. ಅದು ನಾವೇನ್ ಮಾಡ್ತೀವಿ ಅಂದ್ರೆ ನೂರು ಒಳ್ಳೇದು ಕೊಡಿ ಅವರಿಗೆ, ಅವೊಂದೆರಡು ಇಲ್ಲ ನೋಡ್ರಿ, ಅವೊಂದೆರಡು ಇರಬೇಕಾಗಿತ್ತು. ನನ್ನ ಸ್ವಭಾವ, ನನ್ನ ಸುಸಂಸ್ಕೃತಿ ಅನ್ನೋದು ಬರಬೇಕಾದ್ರೆ ಸರಸತೆ ಎಂದು ಬರಬೇಕಾದದ್ದು, ಒಳ್ಳೇದನ್ನು ಆರಿಸ್ಕೊಳ್ಳುವಂಥ ಗುಣ, ಜೀವನದ ಸಂತೋಷವಾಗಿರುವಂತಹ ಗುಣ. ಕೆಲವರು ಇರ್ತಾರೆ ಬೆಳಿಗ್ಗೆ ವಾಕಿಂಗ್ ಹೋದಾಗ ಸಿಗ್ತಾರೆ, ಹೇಗಿದ್ದೀರಿ ಅಂತ ಕೇಳಬೇಕು. ಏನೋಪ್ಪ ಹಿಂಗಿದ್ದೀನಿ, ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸ್ತದೆ. ನಾನೇನು ಡಾಕ್ಟರ್ ನಾಡಿ ಹಿಡ್ಕೊಂಡು ಕೂತಿದ್ದೇನೆ ಹೇಗಿದ್ದೀರಿ ಅಂತ ಕೇಳೋದಕ್ಕೆ ಅಲ್ವಾ. ನಾ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಗಿದ್ದೀರಪ್ಪ, ಚೆನ್ನಾಗಿದ್ದೀರಿ ಅನ್ಬೇಕಪ್ಪ ಅಷ್ಟೇ ಅಲ್ಲ. ಅಷ್ಟು ಹೇಳಕ್ ಬರೋಲ್ಲ ನಮಗೆ, ಶುರುವೇ ಅಳೋದಕ್ಕೆ. ಇದು ಬೇಡ, ಇದು ಅಳಮೋರೆ. ಯಾಕೆ ನಗ್ನಾಗ್ತಾ ಇರಿ? ನಮ್ಮ ಉಪನಿಷತ್ತಲ್ಲಿ ಋಷಿಗಳು ಕೇಳಿದ್ದಿದ್ದಾನೆ, ನೂರು ವರ್ಷ ಆಯುಷ್ಯ ಕೊಡಿ ದೇವತೆಗಳೇ, ನಮಗೆ ಆರೋಗ್ಯ ಕೊಡಿ, ಒಳ್ಳೆ ಊಟ ಕೊಡಿ, ಒಳ್ಳೆ ಜೀವನ ಕೊಡಿ, ನಿಮ್ಮ ನಮ್ಮ ಸೇವೆ ಮಾಡೋ ಭಾಗ್ಯ ನಮಗೆ ಕೊಡಿ ಅಂತ ಬೇಡ್ಕೋಬೇಕು. ಯಾರು ಅಳಬುರ್ಕ ಸಾಕು ಮಾಡೋ ಜನ್ಮ ಅಂದವರಿಲ್ಲ, ಇತ್ತೀಚೆಗೆ ಬಂದದ್ದು ಸಾಕು ಮಾಡೋ ಜನ್ಮ ಅಂತ. ಅದು ಬೇಡ, ಉತ್ಸಾಹದಿಂದ ಬದುಕೋಣ, ಬದುಕೋಣ ದಿವಸ ಚಂದ ಬದುಕೋಣ. ಒಂದು ಘಟನೆ ಹೇಳಿ ಮಾತು ಮುಗಿಸ್ತೇನೆ, ಕರೆಕ್ಟಾಗಿ ಅವಕಾಶ ಮಾಡ್ತೇನೆ.

ನನ್ನ ಸ್ನೇಹಿತರೊಬ್ಬರಿದ್ರು, ಸಿ ಬಿ ಜಯರಾವ್ ಅಂತ, ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ರು. ಸೊಗಸುಗಾರ ಶಾಮಿ, ಏನು ಸ್ಟೈಲಿಶ್ ಮನುಷ್ಯ ಅಂದರೆ ಚಕಚಕ ಮಿಂಚೋನು. ನಾವು ನಾಟಕ ಮಾಡ್ತಿದ್ವಿ ಎ ಆರ್ ದಲ್ಲಿ ಟುಗೆದರ್. ಅದು ಏನು ಪ್ಯಾಂಟು ಶರ್ಟು ಮ್ಯಾಚಿಂಗ್ ಇರಬೇಕು, ಪೀನ್ ಶರ್ಟ್ ಮಾಡಿದ ಕರೆಕ್ಟ್ ಇಲ್ಲೇ ಬರಬೇಕು, ಬಕ್ಕಲ್ ಸೆಂಟರ್ದಲ್ಲಿ ಇರಬೇಕು, ಅದು ಏನು ಟ್ರಿಮ್ ಅಂದರೆ ಹಂಗಿರಬೇಕು. ಅವ್ರು ಏನು ಮಾಡ್ತಿದ್ರು ಗೊತ್ತಾ, ಪ್ಯಾಂಟಿನ ಎರಡೂ ಜೇಬಲ್ಲಿ ಎರಡು ವಸ್ತ್ರ ಇರಬೇಕು, ಎಡಗಡೆ ಸೈಡ್ ಇರೋದು ಬೂಟ್ ಒರೆಸೋದಕ್ಕೆ, ಹತ್ತು ನಿಮಿಷಕ್ಕೊಮ್ಮೆ ಹಿಂಗೆ ಅಟ್ಟೋ ಒರೆಸ್ಕೊತಿರ್ಬೇಕು, ಚಕ ಚಕ ಮಿಂಚ್ತಿರ್ಬೇಕದು. ಬಲಗಡೆದು ಮುಖ ಒರೆಸ್ಕೊಳ್ಳೋಕೆ ಕೆಲಸಲ ಕನ್ಫ್ಯೂಷನ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ, ಆದರೆ ಎಡಗಡೆದು ಶೂಸ್ ಒರೆಸೋದಕ್ಕೆ ಬಲಗಡೆ ಮುಖ ಒರೆಸ್ಕೊಳ್ಳೋದಕ್ಕೆ. ಅದರಲ್ಲಿ ಸೊಗಸು ಹೆಂಗೆ ಗೊತ್ತಾ, ಆ ಬಲಗಡೆ ವಸ್ತ್ರದ ಮೂರನೇ ಮಡಿಕೆ ಎತ್ತಿದ್ರೆ ಒಳಗೆ ಪೌಡರ್ ಇರಬೇಕು, ಯಾವಾಗಲೂ ಇರಬೇಕದು. ಆಮೇಲೆ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು, ಒಂದು ಚೂ ಟೈಮ್ ಸಿಕ್ಕರೆ ಸಾಕು, ಮಕ್ಕೊಂಡು ಮುಖಕ್ಕೆ ಪೌಡರ್ ಹಚ್ಕೊಂಡು ಮತ್ತೆ ಅದು ತಲೆ ಇಕ್ಕೊಂಡು ಕೂತ್ಕೊಳ್ಳೋದು. ಏನು ಅದು ರಿಟೈರ್ ಆಗ್ತಾರೆ ಅಂತ ಅನಿಸಿದ್ದೇ ಇಲ್ಲ ಅಷ್ಟು ಚಂದ ಮನುಷ್ಯ. 60 ವರ್ಷ ಆದರೆ 46 ರಂಗೆ ಕಾಣಿಸ್ತಾ ಇದ್ರು, ರಿಟೈರ್ ಆದರು. ಎಚ್ ಕೆ ರಂಗನಾಥ್ ಅಂತ ತಾವು ಕೇಳಿರಬೇಕು, ಒನ್ ಆಫ್ ದಿ ಗ್ರೇಟೆಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ, ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿದ್ದವರು. ಅವರೆಲ್ಲ ಏಕವಚನ ಮಾತಾಡೋ ಸ್ನೇಹಿತರು, ನನಗಿಬ್ಬರು ಹಿರಿಯರು ಬಟ್ ತುಂಬ ಪರಿಚಯ. 2 ವರ್ಷ ಆಗಿತ್ತು ಸಿ ಬಿ ಜಯರಾವ್ ರಿಟೈರ್ ಆಗಿ, ನನಗೆ ರಂಗನಾಥ್ ಫೋನ್ ಮಾಡಿ, ಕರ್ಜಿಗೆ ನಿಮ್ಗೆ ಗೊತ್ತಾಯ್ತಾ ಸುದ್ದಿ, ಏನು ಸಿ ಬಿ ಜಯರಾವ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತ್ರಿ, ಹುಷಾರಿಲ್ಲಂತ ಅವನಿಗೆ ಅಂದರು. ಸಿ ಬಿ ಜಯರಾವ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಂಬೋಕೆ ಸಾಧ್ಯ ಇಲ್ಲ ನಾವು, ಹಂಗೆ ತಳತಳ ಹೊಳಿತಿರುವಂಥ ಮನುಷ್ಯ. ಏನಾಗಿದೆ ಅಂತ, ಇಲ್ಲ ಮಾರ್ಥಾ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ಹೋಗಿ ಬರೋಣ ಬನ್ನಿ ಅಂದರು. ಹೋದೆ, ಕರ್ಕೊಂಡು ಹೋದೆ ರಂಗನಾಥರು, ಕರ್ಕೊಂಡು ಹೋದೆ. ಆ ಕಾರಿಡಾರಲ್ಲಿ ಹೋಗ್ತಾ ಇದ್ವಿ, ಮುಂದೆ ವಾರ್ಡ್ ನಂಬರೆಲ್ಲ ಕೇಳ್ಕೊಂಡಿದ್ವಿ. ಕಾರಿಡಾರ್ ಹೋಗ್ಬೇಕಾದ್ರೆ ಅವ್ರು ಹೆಂಡತಿ ಎದುರಿಗೆ ಬಂದರು, ನಮ್ಮ ನೋಡಿದ ತಕ್ಷಣ ಪಾಪ ದುಃಖ ಒತ್ತರಿಸಿ ಬಂತು, ಒಳಗೆ ಶುರು ಮಾಡಿದ್ರು. ಯಾಕೆ ಏನಾಯ್ತು, ಚೆನ್ನಾಗಿದ್ದಾರೆ ತಾನೆ, ಏನಾಗಿದೆ ಅಂತ ಕೇಳಿದರು. ಅವ್ರ ತಾಯಿ ಅಳೋಕೆ ಶುರು ಮಾಡಿದ್ರು, ಜಯರಾಯರ ಹೆಂಡತಿ, ಇಲ್ಲ ಇದು ಬೆಳಗ್ಗೆ ಹೈದರಾಬಾದಿಂದ ರಿಪೋರ್ಟ್ ಬಂದಿದೆ, ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಂತೆ, 4th stage ಇಂಟೆಸ್ಟೈನ್ ಕ್ಯಾನ್ಸರು, ಬದುಕಲ್ಲ ಇನ್ನು ಭಾಳ, ಆದರೆ 1 ತಿಂಗಳು 2 ತಿಂಗಳು, ಅದಕ್ಕೆ ಮನೆ ಕರ್ಕೊಂಡು ಹೋಗ್ಬಿಡಿ, ಆಸ್ಪತ್ರೆ ಇಡೋದು ಬೇಡ ಅಂತಿದ್ದಾರೆ ಡಾಕ್ಟ್ರು, ಏನು ಮಾಡೋದು ಅಂತ ಹೂವಂತಾತ್ರು. ನಮಗೂ ದಿಕ್ತಪ್ಪಿದಂಗಾಯ್ತು, ನಮಗೆ ಜಯರಾವ್ ಅಂದರೆ ಅಜರಾಮರವಾಗಿರುವಂಥ ವ್ಯಕ್ತಿ, ಆತ ಸಾಯ್ತಾನೆ ನಂಬೋಕೆ ಸಾಧ್ಯ ಇಲ್ಲ ನಾವು, ಆದರೂ ಏನು ಮಾಡೋದು, ಸಮಾಧಾನ ಮಾತಾಡ್ತೀವಿ ಅಂತ ಹೋದ್ವಿ. ಆಕೆ ಹೇಳಿದ್ರು, ಯಾಕೆ ಹೇಳಿದೆ ಗೊತ್ತಾ ನಿಮ್ಗೆ ಸುದ್ದಿ, ಇದನ್ನು ದಯವಿಟ್ಟು ಅವ್ರು ಹೇಳಬೇಡಿ, ಅವ್ರು ಹೇಳಿಲ್ಲ, ನಾವಿನ್ನ ಬೆಳಗ್ಗೆ ರಿಪೋರ್ಟ್ ಬಂದಿದೆ ಗೊತ್ತು, ಬೇಜಾರು ಮಾಡ್ಕೋತಾರೆ. ನಿಮ್ಗೆ ಯಾಕೆ ಹೇಳಿದೆ ಗೊತ್ತಾ, ನೀವೆಲ್ಲ ಸ್ನೇಹಿತರು, ಆತ ಗೊತ್ತಲ್ಲ ಹ್ಯಾಂಗೆ ನೀಟಾಗಿರಬೇಕು ಅಂತ, ದಿನ ಸೇವೆ ಮಾಡ್ಕೋಬೇಕು, ತಾನೇ ಸ್ನಾನ ಮಾಡಬೇಕು ಅಂತಾರೆ. ಡಾಕ್ಟರ್ ಹೇಳ್ತಾರೆ ಬೇಡ, ಹೇಳೋದು ಬೇಡ, ಹೊಟ್ಟೆ ಕರುಳ ಮೇಲೆ ಪ್ರೆಷರ್ ಬೀಳುತ್ತದೆ, ಮಲ್ಕೊಂಡಿರಲಿ, ಸ್ಪಾಂಜ್ ಬಾತ್ ಮಾಡ್ತಾರೆ. ಕೇಳಲ್ಲಪ್ಪ ಅವರು, ನೀವು ಹೇಳಿ ಸ್ವಲ್ಪ ಅವರಿಗೆ, ಸ್ನೇಹಿತರಲ್ವಾ. ಆಯಿತು ಅಂತ ಒಳಗೆ ಹೋದ್ವಿ ನಾವು, ಆ ಕಡೆ ಒಂದು ಕುರ್ಚಿ, ಈ ಕಡೆ ಒಂದು ಸ್ಟೂಲು, ನಾ ಸ್ಟೂಲ್ ಮೇಲೆ ನಾಲ್ಕು ಕೂತ್ಕೊಂಡೆ, ರಂಗರ ಇವರು ಜಯರಾಯ್ ಮಲ್ಕೊಂಡಿದ್ರು. ಒಂದು 5 ನಿಮಿಷ ಮಾತಾದ್ಮೇಲೆ ಹೆಂಡತಿ ಹೇಳಿದರು, ನೀ ಹೊರಗಡೆ ಹೋಗು ಹೋಗು ಅಂತಂದರು. ನಾ ಹೊರಗೆ ಹೋಗ್ಬೇಕಾ, ನೀ ಹೊರಗೆ ಹೋಗು, ನಾ ಮಾತಾಡ್ಬೇಕು ಇವ್ರ ಹತ್ರ ಅಂದ್ರು. ಹೆಂಡ್ತಿನ ಹೊರ ಕರ್ಜಿಗೆ ಬಾಗಿಲು ಹಾಕೊಂಬಂದ್ಬಿಡು, ಬೋಲ್ಟ್ ಹಾಕೊಂಬಂದ್ಬಿಡು. ಹೆಂಡ್ತಿನ ಹೊರ ಕಳಿಸಿ ಬೋಲ್ಟ್ ಹಾಕೊಂಬಂದ್ರು, ನಮಗೇನಪ್ಪ ಅಂತ ಕಾನ್ಫಿಡೆನ್ಸ್ ಹೇಳೋದು. ಇವರು ಬಾಗಿಲು ಹಾಕೊಂಡು ಬಂದ್ವಿ, ಪಿಸು ಮಾತಿ ಅಂತ ಹೇಳ್ತಾರೆ, ರಂಗನಾಥ್ ಒಂದು ವಿಷಯ ಹೇಳ್ತೀನಿ, ನನ್ನ ಹೆಂಡತಿ ಹೇಳಬೇಡಿ, ಮಕ್ಕಳಿಗೆ ಹೇಳಬೇಡಿ, ಗೊತ್ತಿಲ್ಲ, ಬೇಜಾರು ಮಾಡ್ಕೋತಾರೆ, ನಂದು ಕ್ಯಾನ್ಸರ್ ಫೈನಲ್ ಸ್ಟೇಜ್, ಭಾಳ ಅಂದರೆ 1 ತಿಂಗಳು ಬದುಕೋದು ನಾನು ಅಷ್ಟೇ, ಹೇಳಬೇಡಿ ಬೇಜಾರು ಮಾಡ್ಕೋತಾರೆ, ಪಾಪ ಯಾಕೆ ದುಃಖ ಮಾಡೋದು ಅವರಿಗೆ, ಹೋಗೋ ಟೈಮ್ ಬಂದಿದೆ ಅಲ್ಲ ಅಂತ ಹೆಂಗಿದ್ರು ಅಂದರು. ನಮಗೆಲ್ಲ ಗಾಬರಿ ಆಗಿಬಿಡ್ತು, ಇವರು ಹೇಳಬೇಡ ಅಂತ ಅವ್ರು ಹೆಂಡತಿ ಹೇಳಿದರೆ ಇವ್ರು ಹೆಂಡತಿ ಹೇಳಬೇಡ ಅಂತಾರೆ, ಗೊತ್ತಾಗಿದೆ ಇವರಿಗೆ. ರಂಗನಾಥ ಸಲಿಗೆ ಬೇಡ ಅಲ್ಲ, ಏಕವಚನದಲ್ಲಿ ಮಾತಾಡೋಂಥವ್ರು ಅಲ್ಲಯ್ಯ ಜಯರಾಯ, ನಿನಗೆ ಗೊತ್ತಾನೆ ಫೈನಲ್ ಸ್ಟೇಜು ಕ್ಯಾನ್ಸರ್ ಅಂತ ಗೊತ್ತಾನೆ, ಮತ್ತೆ ಯಾಕೆ ನಾಟಕ, ಇನ್ನು ದಿನ ದಾಡಿ ಮಾಡ್ಕೊಳ್ಳೋದಕ್ಕೆ, ದಿನ ಸ್ನಾನ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಮದುವೆ ಆಗೋ ವಿಚಾರ ಇದೆಯಾ, ಸುಮ್ಮನೆ ಮಲ್ಕೋ, ಆ ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಕೊಡ್ತಾರೆ, ಇರು 2 ದಿವಸಕ್ಕೊಮ್ಮೆ ಕ್ಷೌರ ಮಾಡ್ತಾರೆ, ನಿನಗೆಲ್ಲ ಯಾಕೆ ಮಾಡ್ಕೋತೀಯ ನೀನು ಅಂದರು. ಆ ಉತ್ತರ ಕೊಟ್ಟು ಜಯರಾಯರು, ನಾನು ಬದುಕಿರೋವರೆಗೆ ಮರೆಯೋಕೆ ಸಾಧ್ಯ ಇಲ್ಲ, ಆಸ್ ಎ ಯಂಗ್ಸ್ಟರ್ ಇಟ್ ವಾಸ್ ಅ ಮೆಸೇಜ್ ಫಾರ್ ಮೈ ಲೈಫ್. ಜಯರಾವ್ ಹೇಳಿದರು, ರಂಗನಾಥ್ ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್, ವೈ ಶುಡ್ ಐ ಲುಕ್ ಇಲ್, ಅದ್ಭುತ ಅನಿಸ್ಬಿಡ್ತಪ್ಪ ನನಗೆ ಬದುಕಿರೋ ರೀತಿ. ಹೌದಪ್ಪ, ನಾನು ಕೊನೆ ಮಾರಣಾಂತಿಕ ರೋಗಕ್ಕೆ ಬಂದಿದ್ದೀನಿ, ಕೊನೆ ಹಂತಕ್ಕೆ ಬಂದಿದ್ದೀನಿ, ಆದರೆ ಕೊನೆ ಹಂತದವ್ರಂಗೆ ಯಾಕೆ ಬದುಕಬೇಕು, ಕೊನೆ ದಿವಸದವರೆಗೂ ಥಳ ಥಳ ಅಂದೇ ಹೋಗ್ತೀನಿ, ಹಂಗೆ ಹೋದೆ ಮನುಷ್ಯ. ಇದು ಜೀವನದ ಸಂಭ್ರಮ ಅಂತ ಹೇಳೋದು, ಜೀವನದ ಮೌಲ್ಯ, ಜೀವನದ ಸಂಸ್ಕೃತಿ.

0: Radio Sarang 107.8 FM.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಹಾಯ್, ನಮಸ್ಕಾರ. ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
3: ನಮಸ್ಕಾರ. ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರೊಂದಲ್ಲ.
4: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
5: ನಮಸ್ಕಾರ. ಯಾನ್ ನಿಕಲ್ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
6: ನಮಸ್ಕಾರ. ಯಾನ್ ನಿಕಲ್ ತಿನ ಕುಸಲ್ದರ್ ಸಿನ್ನ ವಿಂಡಿ ಪಡೀಲ್
7: ನಿಖರ್ ಕಿಲೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾಂ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೋ. ಸುದ್ದಿಯ ಮುಖ್ಯಾಂಶಗಳು: ಒಮನ್, 14 ಭಾರತೀಯ ನಾವಿಕರ ರಕ್ಷಣೆ, ಸಮುದ್ರದಲ್ಲಿ ಕೆಟ್ಟು ನಿಂತಿದ ಹಡಗು, ತಾಂತ್ರಿಕ ವೈಫಲ್ಯ ಕಾರಣವೆಂದು ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ. ಸಹಕಾರಿ ಧುರೀಣರ ಪ್ರಾಬಲ್ಯಕ್ಕೆ ಅಂಕುಶ, ಸಹಕಾರಿ ಸಂಘಗಳಲ್ಲಿ ಸತತ ಅಧ್ಯಕ್ಷ ನಿರ್ದೇಶಕರಾಗಿರಲು ತಡೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ ಗ್ಯಾರಂಟಿ ಯೋಜನೆ ನಿಲ್ಲುವುದಿಲ್ಲ, ಸಿಎಂ. ಬೆಂಗಳೂರಿನಲ್ಲಿ ಮುಳುಗಿದ ಕಾಕ್ರೋಚ್ ಕಹಳೆ. ಸುದ್ದಿಯ ವಿವರ: ಒಮನ್ ಕರಾವಳಿಯ ಸಾಗರ ಪ್ರದೇಶದಲ್ಲಿ ಇಂಜಿನ್ ವೈಫಲ್ಯದಿಂದ ಕೆಟ್ಟು ನಿಂತಿದ್ದ ಹಡಗಿನಿಂದ ಕನಿಷ್ಠ 14 ಮಂದಿ ಭಾರತೀಯ ನಾವಿಕರನ್ನು ನಿನ್ನೆ ಸುರಕ್ಷಿತವಾಗಿ ತೆರವುಗೊಳಿಸಲಾಗಿದೆ. ತಾಂತ್ರಿಕ ತೊಂದರೆಗೆ ಸಿಲುಕಿದ ಈ ಹಡಗನ್ನು MSV ವಿರಾಟ್ 1 ಎಂದು ಗುರುತಿಸಲಾಗಿದೆ. ಒಮನ್ನ ಇಲಾಖೆಗಳು ಹಾಗೂ ಆಸುಪಾಸಿನಲ್ಲಿದ್ದ ಇತರ ನೌಕೆಗಳ ಸಮನ್ವಯದೊಂದಿಗೆ ಈ ನಾವಿಕರ ರಕ್ಷಣಾ ಕಾರ್ಯಾಚರಣೆ ನಡೆಯಿತೆಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಹಡಗಿನಲ್ಲಿದ್ದ ನಾವಿಕರೆಲ್ಲರೂ ಸಮುದ್ರ ಪ್ರದೇಶದಲ್ಲಿ ಗಸ್ತು ತಿರುಗುವ ಹೆಲಿಕಾಪ್ಟರ್ಗಳು ಇಳಿಸಿದ ಜೀವರಕ್ಷಕ ಹಗ್ಗದ ಏಣಿಯನ್ನೇರಿ ಪಾರಾಗಿದ್ದರೆಂದು ವರದಿಗಳು ತಿಳಿಸಿವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅವರು ನಿನ್ನೆ ಈ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿ ಕಾಂಗ್ರೆಸ್ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ, ಈ ಬಗ್ಗೆ BJP ಮತ್ತು JDS ಹಬ್ಬಿಸುತ್ತಿರುವ ಸುಳ್ಳು ಸುದ್ದಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಅವರು ಮನವಿ ಮಾಡಿದ್ದಾರೆ. ಹೈದರಾಬಾದ್, ಪುಣೆ, ದಿಲ್ಲಿ ಬಳಿಕ ಕಾಂಗ್ರೆಸ್ ಜನತಾ ಪಾರ್ಟಿ, CJP ಬೆಂಗಳೂರಿನಲ್ಲಿ ಎಡೆಬಿಡದೆ ಸುರಿತಾ ಇದ್ದ ಮಳೆಯ ನಡುವೆ ಹೋರಾಟದ ಕಹಳೆ ಮೊಳಗಿಸಿದೆ. ನಿನ್ನೆ ಸಂಜೆ CJP ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಮತ್ತು ವಕ್ತಾರ ಸೌರವ್ ದಾಸ್ ನೇತೃತ್ವದಲ್ಲಿ ಪಕ್ಷದ 100 ಮುಖಂಡರು ಮತ್ತು ಕಾರ್ಯಕರ್ತರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಧರಣಿ ನಡೆಸಿದರು. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಹಲವು ಮನೆಗಳಿಗೆ ಹಾನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ನಿನ್ನೆ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ನಿರಂತರ ಮಳೆ ಸುರಿದಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 3 ಮನೆಗಳಿಗೆ ಭಾಗಶಃ ಹಾನಿಯಾಗಿರುವುದಾಗಿ ವರದಿಯಾಗಿದೆ. ಈ ಮಧ್ಯೆ ಭಾರತೀಯ ಹವಾಮಾನ ಇಲಾಖೆಯು June 15 ಅಂದರೆ ಇಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದು ಮುಂಗಾರು ಮತ್ತಷ್ಟು ಚುರುಕಾಗುವ ಸಾಧ್ಯತೆ ಇದೆ. ನ್ಯಾಯ ಕೊಡಲು ಮುಕ್ತವಾದ ವಾತಾವರಣ ಇರಬೇಕು. ವಾತಾವರಣ ಉತ್ತಮವಾಗಿದ್ದಾಗ ನ್ಯಾಯಾಧೀಶರು ವಕೀಲರುಗಳಿಗೆ ಕೆಲಸ ಮಾಡಲು ಅನುಕೂಲವಾಗುತ್ತದೆ. ಸಾರ್ವಜನಿಕರ ಮನೆಯಾದ ನ್ಯಾಯಾಲಯ ಕಟ್ಟಡ ಎಲ್ಲಿಯೂ ಕಳಪೆಯಾಗದಂತೆ ವಕೀಲರ ಸಂಘ ಹಾಗೂ ಎಲ್ಲ ವಕೀಲರುಗಳು ಗಮನಹರಿಸಬೇಕೆಂದು ಹೈಕೋರ್ಟು ನ್ಯಾಯಾಧೀಶ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶ HT ನರೇಂದ್ರ ಪ್ರಸಾದ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಬೆಳ್ತಂಗಡಿ ನ್ಯಾಯಾಲಯದ ಆವರಣದಲ್ಲಿ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುವ ನೂತನ ನ್ಯಾಯಾಲಯ ಸಂಕೀರ್ಣದ ಪ್ರಥಮ ಹಂತದ ಕಾಮಗಾರಿಯ ಶಿಲಾನ್ಯಾಸ ನೆರವೇರಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬೇಕಲಕೋಟೆ ಸಮೀಪ ಹಳ್ಳಿಕೆರೆ ಬೀಚ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಮುದ್ರ ಪಾಲಾದ ಘಟನೆ ನಿನ್ನೆ ಸಂಜೆ ನಡೆದಿರುವುದು ವರದಿಯಾಗಿದೆ. ಕೊಟ್ಟಾಯಂ ಚಂಗನಶೇರಿ ನಿವಾಸಿಗಳಾದ ಅಂಕಿತ್ 20 ಮತ್ತು ಅಪ್ಪು ಟಿ ಅಬ್ರಾಹ್ 20 ಸಮುದ್ರ ಪಾಲಾದ ಯುವಕರಾಗಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಸಂಡೇ ಬಜಾರ್ ವ್ಯಾಪಾರಿಗಳನ್ನು ತೆರವುಗೊಳಿಸಲು ಮಂಗಳೂರು ಮಹಾನಗರ ಪಾಲಿಕೆ ನಿನ್ನೆ ಮುಂದಾದರು. ಈ ಸಂದರ್ಭ ಬೀದಿ ಬದಿ ವ್ಯಾಪಾರಿಗಳು ಪಾಲಿಕೆ ಎದುರು ಕುಳಿತು ಪ್ರತಿಭಟನೆ ನಡೆಸಿದರು. ಬೀದಿ ವ್ಯಾಪಾರಿಗಳ ಸರಕುಗಳನ್ನು ವಶಪಡಿಸಲು ಲಾರಿಗಳನ್ನು ತಂದು ಕಾರ್ಯಾಚರಣೆ ನಡೆಸಲು ಮುಂದಾಗ್ತಾ ಇದ್ದಂತೆ ಬೀದಿ ಬದಿ ವ್ಯಾಪಾರದ ನಿಯಮಾನುಸಾರ ಕಾರ್ಯಾಚರಣೆ ಮಾಡಬೇಕು ಎಂದು ವ್ಯಾಪಾರಿಗಳು ಪಟ್ಟು ಹಿಡಿದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಬೀದಿ ಬದಿ ವ್ಯಾಪಾರಿಗಳ ದಿಢೀರ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು.
ಕಳೆದ 3 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಹುವಾಗಿ ಕಾಡ್ತಾ ಇದ್ದ ಮಲೇರಿಯಾ ಹಾಗೂ ಡೆಂಗಿ ಸಾಂಕ್ರಾಮಿಕ ರೋಗ ಗಣನೀಯ ಪ್ರಮಾಣದಲ್ಲಿ ಕಳೆದೆರಡು ವರ್ಷಗಳಿಂದ ಇಳಿಕೆಯಾಗಿದೆ. ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡ್ತಾ ಇದ್ದು ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ ಪ್ರಾಣಾಪಾಯಕ್ಕೆ ಕಾರಣವಾಗುವ ಡೆಂಗ್ಯೂ ಮಲೇರಿಯಾ ಸೊಳ್ಳೆಗಳ ಹಾವಳಿಯನ್ನು ಹೆಚ್ಚಿಸುತ್ತದೆ. ಜೀವಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಬಲ್ಲ ಡೆಂಗಿ ಹರಡುವ ಇಡೀ ಈಜಿಪ್ಟೈಸ್ ಸೊಳ್ಳೆಗಳು ಶುದ್ಧ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುವುದಲ್ಲದೆ ಸಾಮಾನ್ಯವಾಗಿ ಹಗಲಿನಲ್ಲಿ ಕಚ್ಚುತ್ತವೆ ಹಾಗೂ ಮಲೇರಿಯಾ ಹರಡುವ ಅನಾಫಿಲಿಸ್ ರಾತ್ರಿ ಸಮಯದಲ್ಲಿ ಕಚ್ಚುತ್ತದೆ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವ ರೌಡಿಗಳನ್ನು ಮಟ್ಟಹಾಕಲು ಸುಳ್ಯ ವೃತ್ತಮಟ್ಟದಲ್ಲಿ ರೌಡಿ ನಿರೋಧಕ ಪಡೆಯನ್ನು ರಚಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಅವರ ಸೂಚನೆಯಂತೆ ರೌಡಿಗಳ ಮೇಲಿನ ಪರಿಣಾಮಕಾರಿ ಕಾವಲು ಹಾಗೂ ತಡೆಗಟ್ಟುವ ಕ್ರಮಗಳಿಗಾಗಿ ಪೊಲೀಸ್ ಠಾಣೆಗಳಲ್ಲಿ ಗೌಪ್ಯ ರೌಡಿ ರಿಜಿಸ್ಟರ್ಗಳನ್ನು ನಿರ್ವಹಿಸುವುದನ್ನು ಕಡ್ಡಾಯಗೊಳಿಸುವಂತೆ ಹಾಗೂ ರೌಡಿ ಚಟುವಟಿಕೆಗಳನ್ನು ಮಟ್ಟಹಾಕುವ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ರೌಡಿಗಳ ನಿರಂತರ ಮೇಲ್ವಿಚಾರಣೆಯನ್ನು ಕಟ್ಟುನಿಟ್ಟಿನ ಪಾಲನೆಯು ಈ ತಂಡ ಮಾಡಲಿದೆ. ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಅಥವಾ ಒಕ್ಕೂಟದ ಅಧ್ಯಕ್ಷ ಹಾಗೂ ನಿರ್ದೇಶಕ ಸ್ಥಾನಗಳಲ್ಲಿ ಹಲವು ವರ್ಷಗಳಿಂದ ಪ್ರಾಬಲ್ಯ ಮತ್ತು ಪಾರುಪತ್ಯ ಹೊಂದಿದವರಿಗೆ ಈಗ ಹುದ್ದೆ ತೊರೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಹಕಾರಿ ಕ್ಷೇತ್ರದ ಡಿಸಿಸಿ ಬ್ಯಾಂಕ್, ರಾಜಾಪಟ್ಟಣ ಸಹಕಾರಿ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಸಹಿತ ಸಹಕಾರಿ ಸಂಘಗಳು ಮತ್ತು ಒಕ್ಕೂಟಗಳಿಗೆ ಸತತ 3 ಸಲ ಅಧ್ಯಕ್ಷ ಹಾಗೂ ನಿರ್ದೇಶಕರಾಗಿ ಆಯ್ಕೆಯಾಗುವುದನ್ನು ನಿರ್ಬಂಧಿಸಿ ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ಜಾರಿಗೆ ತಂದಿರುವುದು ರಾಜ್ಯದ ಹಿರಿಯ ಸಹಕಾರಿಗಳು ರಾಜಕಾರಣಿಗಳಿಗೆ ಈಗ ನುಂಗಲಾರದ ತುತ್ತಾಗಿದೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಜೂನ್ 18 ನಡೆಯಲಿರುವ ಚುನಾವಣೆಗೆ ಆತ್ಮಸಾಕ್ಷಿಯ ಮತಗಳನ್ನು ಕಾಪಾಡಿಕೊಳ್ಳಲು 3 ಪಕ್ಷಗಳು ಕಸರತ್ತು ಆರಂಭಿಸಿದ್ದು ಚುನಾವಣೆಗೆ ಮುನ್ನ ಶಾಸಕಾಂಗ ಸಭೆ ಹೆಸರಿನಲ್ಲಿ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲು ಮುಂದಾಗಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಶಕ್ತಿ ಮಾದರಿಯಲ್ಲಿ ಈಗ ಸರ್ಕಾರ ತನ್ನ ಮತ್ತೊಂದು ಜನಪ್ರಿಯ ಗ್ಯಾರಂಟಿ ಯೋಜನೆ ಗೃಹಜ್ಯೋತಿ ಫಲಾನುಭವಿಗಳಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಮುಂದಾಗಿದ್ದು, ವಿಶೇಷವೆಂದರೆ ಅದರಲ್ಲಿ ಮತದಾರರ ಗುರುತಿನ ಸಂಖ್ಯೆ ಕಡ್ಡಾಯವಾಗಿ ಇರಬೇಕಾಗಿದೆ. ಸಿಎಂ ಮತ್ತು ಡಿಸಿಎಂ ಹಾಗೂ ಇಂಧನ ಸಚಿವರ ಭಾವಚಿತ್ರ ಸಹಿತ ಫಲಾನುಭವಿಯ ಹೆಸರು, ಮನೆ ನಂಬರ್, ಗ್ರಾಹಕರ ಸಂಖ್ಯೆ, ಮತದಾರರ ಗುರುತಿನ ಸಂಖ್ಯೆ, ಮೀಟರ್ ಮತ್ತು ಆಧಾರ ಸಂಖ್ಯೆ ಒಳಗೊಂಡಂತೆ ಮತ್ತಿತರ ಮಾಹಿತಿ ಹೊಸದಾಗಿ ಪರಿಚಯಿಸುತ್ತಿರುವ ಸ್ಮಾರ್ಟ್ ಕಾರ್ಡ್ನಲ್ಲಿ ಇರಲಿದೆ. ಈ ಸಂಬಂಧ ಇಂಧನ ಇಲಾಖೆಯಲ್ಲಿ ತೆರೆಮರೆಯಲ್ಲಿ ಭರದ ಸಿದ್ಧತೆಗಳು ನಡೆಯುತ್ತಿವೆ. ಕೆಳಗುರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಭಾಷಾ ಬೆಳವಣಿಗೆ ಸಾಹಿತ್ಯ ಅನುವಾದ ತುಂಬ ಮುಖ್ಯವಾಗಿದ್ದು, ಇತರ ಭಾಷೆಯ ಸಾಹಿತ್ಯ ತುಳು ಭಾಷೆಗೆ ಬರುವಂಥದ್ದು, ತುಳುವಿನ ಪಾಠದಾನ ಸೇರಿದಂತೆ ತುಳು ಸಾಹಿತ್ಯ ಇತರ ಭಾಷೆಗಳಿಗೆ ಅನುವಾದಗೊಳ್ಳುವಂಥ ಕೆಲಸಗಳು ನಡೆಯಬೇಕಾಗಿದೆ ಎಂದು ಹಿರಿಯ ವಿದ್ವಾಂಸ ಪ್ರೊಫೆಸರ್ ಎ ವಿ ನಾವಡ ಅವರು ಹೇಳಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ತುಳು ಭವನದಲ್ಲಿ ಆಯೋಜಿಸಿದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕನಕದಾಸರ ಕಾವ್ಯ ಹಾಗೂ ಕೀರ್ತನೆಗಳು ತುಳು ಭಾಷೆಗೆ ಅನುವಾದಿಸಲ್ಪಟ್ಟಿರುವುದು ಅತ್ಯಂತ ಮಹತ್ವದ ಹಾಗೂ ಚಾರಿತ್ರಿಕ ಕಾರ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.

0: ಬೆಳ್ತಂಗಡಿ ಬಿಳಾಲು ಗ್ರಾಮದ ಕಾಡಂಡ ಪ್ರದೇಶದಲ್ಲಿ ನಿನ್ನೆ ಬೆಳಗಿನ ವೇಳೆ ಚಿರತೆ ಓಡಾಟ ಕಂಡುಬಂದಿದೆ. ಬೆಳ್ತಂಗಡಿ ಇಲ್ಲಿನ ಪ್ರಶಾಂತ್ ಅವರ ಮನೆ ಸಮೀಪದ ತೋಟದಲ್ಲಿ ಬೆಳಗಿನ ಜಾವ 4 ಹಾಗೂ 6 ಗಂಟೆ ಸುಮಾರಿಗೆ ಚಿರತೆ ಓಡಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನೆಯ ಕ್ಷೇತ್ರವಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಿನ್ನೆ 50,000ಕ್ಕೂ ಅಧಿಕ ಭಕ್ತರು ಆಗಮಿಸಿದರು. ಮಿಥುನ ಮಾಸ ಆರಂಭಗೊಂಡಿರುವುದು ಹಾಗೂ ಮಳೆ ಪ್ರಮಾಣ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಶನಿವಾರ ರಾತ್ರಿಯಿಂದಲೇ ಕ್ಷೇತ್ರಕ್ಕೆ ಬಂದಿದ್ದರು. ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶನಿವಾರ 4 ಮಕ್ಕಳು ನಾಪತ್ತೆಯಾಗಿದ್ದಾರೆ. ವರ್ಕಾಡಿ ನೀರೊಳಗೆ ಶ್ರೀಮಾತಾ ಬಾಲಿಕಾ ಆಶ್ರಮ ಟ್ರಸ್ಟ್ ಹಾಸ್ಟೆಲ್ನಿಂದ ಉರ್ಡೂರು ಮಣಿಯೂರು ನಿವಾಸಿ ಅಮೃತ 15 ವರ್ಷ, ಕಾಸರಗೋಡು ಕೀಳುಗುಡ್ಡೆ ಕಿಸಿ ಅನನ್ಯ 14 ವರ್ಷ ನಾಪತ್ತೆಯಾಗಿರುವ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಕುಂಜತ್ತೂರು ನಿವಾಸಿಗಳಾದ ಯಾಸಿನ್ 13 ವರ್ಷ, ಸುಲ್ತಾನ್ 14 ವರ್ಷ ನಾಪತ್ತೆಯಾಗಿದ್ದಾರೆ ಎಂದು ಮಂಜೇಶ್ವರ ಪೊಲೀಸರಿಗೆ ದೂರು ನೀಡಲಾಗಿದೆ. ಕೆಳಗರಿ ವಿಷ್ಣು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದ್ದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಡಾಕ್ಟರ್ ವಿನಾಯಕ್ ಹೆಬ್ಬಾರ್. ಈ ಕಾರ್ಯಕ್ರಮದಲ್ಲಿ ಕೆಸುವಿನ ಎಲೆಯ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. ಎಂಟು ಮೂವತ್ತಕ್ಕೆ ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ನಾಟಕ ಬಂಗಾರ ಮುನೀಸ್ ಭಾಗ ಎರಡು. 9 ಗಂಟೆಗೆ ಬ್ಯಾರಿ ಕಾರ್ಯಕ್ರಮದ ಪ್ರಸಾರ. ಈ ಕಾರ್ಯಕ್ರಮದಲ್ಲಿ ಒಪ್ಪನ ಹಾಡುಗಳು ಕೇಳುವಿರಿ. 9:30ಕ್ಕೆ ಕನ್ನಡ ಕಾರ್ಯಕ್ರಮದ ಪ್ರಸಾರ. ಈ ಕಾರ್ಯಕ್ರಮದಲ್ಲಿ ಭಾಷಣ ಪ್ರಸಾರವಾಗುವುದು. 10 ಗಂಟೆಗೆ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ. 11 ಗಂಟೆಗೆ ಯಕ್ಷಗಾನ ಪುಣ್ಯಕೋಟಿ ಭಾಗ ಒಂದು. 11:30ಕ್ಕೆ ತುಳು ಕಾರ್ಯಕ್ರಮ, ತುಳು ನಾಟಕ ಲೈವ್ ಲೋಕೇಶೆ ಭಾಗ 4. 12 ಗಂಟೆಗೆ ತುಳು ಹಾಡುಗಳು. 12:30ಕ್ಕೆ ಬಾವಲಹರಿ. 1 ಗಂಟೆಗೆ ಜನಪದ ಹಾಡುಗಳು. 1:30ಕ್ಕೆ ಆರೋಗ್ಯ ಸಾರಂಗ. 2 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ. 2:30ಕ್ಕೆ ಬ್ಯಾರಿ ಕಾರ್ಯಕ್ರಮ. 3 ಗಂಟೆಗೆ ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4 ಗಂಟೆಗೆ ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮ. 5 ಗಂಟೆಗೆ ಡಾಕ್ಟರ್ ಗುರುರಾಜ್ ಖರ್ಜಿಗೆ ಅವರ ಕಾರ್ಯಕ್ರಮದ ಪ್ರಸಾರ. 6 ಗಂಟೆಗೆ ರೇಡಿಯೋ ಸಂಜೆ. 7 ಗಂಟೆಗೆ ತುಳು ಕಾರ್ಯಕ್ರಮ. 7:30ಕ್ಕೆ ಕನ್ನಡ ಕಾರ್ಯಕ್ರಮ. 8 ಗಂಟೆಗೆ ಯಕ್ಷಗಾನ. 8:30ಕ್ಕೆ ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಮಳೆಗಾಲದಲ್ಲಿ ತಿನ್ನಬಹುದಾದ ಆಹಾರಗಳ ಬಗ್ಗೆ ಹೇಳುವಾಗ ಕೆಸುವಿನ ಸೊಪ್ಪಿನ ಬಗ್ಗೆನೂ ಹೇಳಿದ್ದೆ. ಕೆಸುವಿನ ಸೊಪ್ಪು ಅಂದ ತಕ್ಷಣ ನೆನಪಾಗೋದು ಅದರ ಪತ್ರೊಡೆ. ಪತ್ರೊಡೆ ಅಂದ ತಕ್ಷಣ ಮೊದಲು ಅದನ್ನು ತಿಂದು ರುಚಿ ನೋಡಿದವರಿಗೆ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಇಂದು ಕೆಸುವಿನ ಸೊಪ್ಪಿನ ಗುಣಗಳು, ಯಾವ್ಯಾವ ಸಮಸ್ಯೆಗಳಲ್ಲಿ ಅದು ಒಳ್ಳೆಯದು, ಅದರ ಸೈಡ್ ಎಫೆಕ್ಟ್ಸ್ ಏನು, ಯಾಕೆ ಬೇಯಿಸದೆ ಇದ್ದದನ್ನು ತಿಂದರೆ ಬಾಯಿ ತುರಿಕೆ ಆಗ್ತದೆ, ಮತ್ತೆ ಅದನ್ನು ಮಳೆಗಾಲದಲ್ಲಿ ತಿನ್ನಬಹುದಾ, ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ. ಪತ್ರೊಡೆಯ ಸ್ಪೆಷಾಲಿಟಿ ಏನು ಅಂದರೆ, ಕೆಸುವಿನ ಸೊಪ್ಪಿನ ಗುಣಗಳನ್ನು ಹೆಚ್ಚಿಸಿ ಅದರ ದೋಷಗಳನ್ನು ತೆಗೆಯುವಂತಹ ಇಂಗ್ರೀಡಿಯೆಂಟ್ಸನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಬಾಯಿಗೆ ರುಚಿ ಅಷ್ಟೇ ಅಲ್ಲ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಭಾವಪ್ರಕಾಶ ನಿಘಂಟು ಅನ್ನುವಂಥ ಒಂದು ಗ್ರಂಥದಲ್ಲಿ ಇದಕ್ಕೆ ಬಲಕೃತ್ ಅಂತ ಕರೆದಿದ್ದಾರೆ. ಅಂದರೆ ಬಲವನ್ನು ಹೆಚ್ಚು ಮಾಡುವಂಥ ಗುಣ ಕೆಸುವಿನ ಸೊಪ್ಪಿಗೆ ಇದೆ ಅಂತ. ನಮ್ಮ ಪುಸ್ತಕಗಳಲ್ಲಿ ಯಾವತ್ತೂ ನೇಟಿವ್ ಅಥವಾ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರುವಂಥ ಲೋಕಲ್ ಸಸ್ಯಗಳ ಬಗ್ಗೆ, ಅವುಗಳ ವಿಶೇಷತೆಗಳ ಬಗ್ಗೆ ಹೇಳೋದಿಲ್ಲ. ಹಾಗಾಗಿ ನಮಗೆ ವಿಟಮಿನ್ ಎ ಅಂದ ತಕ್ಷಣ ನೆನಪಾಗೋದು ಕ್ಯಾರೆಟ್. ಕ್ಯಾರೆಟ್ ಅಂದ ತಕ್ಷಣ ನೆನಪಾಗೋದು ಕಣ್ಣು. ಕ್ಯಾರೆಟ್ನಲ್ಲಿ ಇರೋ ಥರನೇ ಕೆಸುವಿನ ಸೊಪ್ಪಿನಲ್ಲಿ ಕೂಡ ವಿಟಮಿನ್ ಎ ಹೇರಳವಾಗಿದೆ. ಕೆಸುವಿನ ಸೊಪ್ಪಿನಲ್ಲಿ ಫೈಬರ್, ಪ್ರೋಟೀನ್, ಕ್ಯಾಲ್ಸಿಯಂ, ವಿಶೇಷವಾಗಿ ಕಬ್ಬಿಣದ ಅಂಶ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ವೈಟಮಿನ್ ಸಿ, ಫೋಲೇಟ್ ಇವೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿದೆ. ಹಾಗಾಗಿ ಇದು ಕ್ಯಾನ್ಸರ್ಗೆ ಕಾರಣ ಆಗುವಂಥ ಫ್ರೀ ರ್ಯಾಡಿಕಲ್ಗಳನ್ನು ನಾಶ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ನಂಥ ರೋಗಗಳು ಬರದೇ ಇದ್ದಾಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಇದರಲ್ಲಿ ನಾರಿನ ಅಂಶ ಹೆಚ್ಚಿರೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಮ್ಮ ಕರುಳಿಗೆ ಕೂಡ ತುಂಬ ಒಳ್ಳೆಯದು. ಇದು ಗ್ಲೂಕೋಸನ್ನು ನಮ್ಮ ಕರುಳು ಹೀರಿಕೊಳ್ಳುವ ವೇಗವನ್ನು ಕಡಿಮೆ ಮಾಡುತ್ತೆ, ಹಾಗಾಗಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿಡುತ್ತೆ. ಇನ್ನು ಯಾವ್ಯಾವ ರೋಗಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ನೋಡಲಿಕ್ಕೆ ಹೋದರೆ, ಆಗಲೇ ಹೇಳಿದ ಹಾಗೆ ಕಬ್ಬಿಣದ ಅಂಶ ಹೆಚ್ಚಿರೋದ್ರಿಂದ ಎನಿಮಿಯಾದಲ್ಲಿ ಅಂದರೆ ರಕ್ತಹೀನತೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಏನಾದರೂ ಪಾಯ್ಸನಿಂಗ್ ಆದರೆ, ಅಂದರೆ ಯಾವುದಾದ್ರೂ ಒಂದು ವಿಷ ಜಂತು ಕಚ್ಚಿತು ಅಥವಾ ಹಾವು ಕಚ್ಚಿತು, ಈ ಥರ ಚಿಕ್ಕ ಪುಟ್ಟ ವಿಷಗಳನ್ನು ನಮ್ಮ ದೇಹದಿಂದ ಹೊರಗೆ ಹಾಕೋ ಕೆಪ್ಯಾಸಿಟಿ ಈ ಎಲೆಗಳಿಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಲಿವರ್ಗೆ ಮತ್ತು ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಲಿವರ್ನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಇದರ ಎಲೆಗಳಲ್ಲಿದೆ. ಹೃತ್ ಕಫನಾಶಿನಿ ಅಂತ ಹೇಳ್ತಾರೆ, ಅಂದರೆ ಇದು ಎದೆಯಲ್ಲಿರುವಂಥ ಕಫವನ್ನು ಕಡಿಮೆ ಮಾಡುತ್ತೆ ಅಂತ. ಇನ್ನು ಇದರ ಸೈಡ್ ಎಫೆಕ್ಟ್ಸ್ ಏನೇನು ಆಗಬಹುದು ಅನ್ನೋದನ್ನು ನೋಡುವ. ಕೆಲವೊಬ್ಬರಿಗೆ, ವಿಶೇಷವಾಗಿ ಆಲ್ರೆಡಿ ಚರ್ಮದ ಸಮಸ್ಯೆಗಳಿರುವವರಿಗೆ ಚರ್ಮದ ಸಮಸ್ಯೆ ಸ್ವಲ್ಪ ಹೆಚ್ಚಾಗಬಹುದು. ಜೊತೆಗೆ ಇದನ್ನು ಸರಿಯಾಗಿ ಬೇಯಿಸದೆ ತಿಂದಾಗ ಬಾಯಿಯಲ್ಲಿ ತುರಿಕೆ ಆಗೋದು, ಚುಚ್ಚಿದ ಹಾಗೆ ಅನ್ಸೋದು, ಅಥವಾ ತಿಂದಾಗ ಅದು ನಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ವಿಷವನ್ನು ಕೊಡುವಂಥದ್ದು ಆಗ್ಬೋದು. ಹೇಗೆ ಬೇಯಿಸಿದಾಗ ಅದು ವಿಷವನ್ನು ಕಡಿಮೆ ಮಾಡುವಂಥದ್ದಾಗತ್ತೋ, ಹಾಗೆ ಸರಿಯಾಗಿ ಬೇಯಿಸದೇ ತಿಂದಾಗ ಸ್ವಲ್ಪ ಮಟ್ಟಿಗೆ ಬಾಡಿಯಲ್ಲಿ ಟಾಕ್ಸಿಸಿಟಿಯನ್ನು ಹೆಚ್ಚು ಮಾಡುವಂಥ ಗುಣವನ್ನು ಹೊಂದಿದೆ. ಈ ಥರ ಆಗಲಿಕ್ಕೆ ಕಾರಣ ಏನು ಅಂದರೆ, ಇದರಲ್ಲಿ ಕ್ಯಾಲ್ಸಿಯಂ ಆಕ್ಸಾಲೇಟ್ ಇರುತ್ತೆ. ಈ ಕಾರಣದಿಂದ ಆ ಥರದ ಸಮಸ್ಯೆಗಳಾಗತ್ತೆ. ಯಾವಾಗ ಇದನ್ನು ಬೇಯಿಸ್ತೀವೋ ಆವಾಗ ಆ ಕ್ಯಾಲ್ಸಿಯಂ ಆಕ್ಸಾಲೇಟ್ ನಾಶ ಆಗುತ್ತೆ. ಸಹಜವಾಗಿ ಚುಚ್ಚೋದು, ಉರಿಯಾದಾಗ ಅನ್ಸೋದು, ತುರಿಕೆ ಆಗೋದು ಎಲ್ಲ ಸರಿಯಾಗತ್ತೆ ಅಥವಾ ಆಗೋದಿಲ್ಲ. ಇನ್ನು ಸ್ಪೆಸಿಫಿಕ್ ಆಗಿ ಪತ್ರೊಡೆಯ ವಿಷಯಕ್ಕೆ ಬಂದರೆ, ತೈಲೆ ತಲಿತ ಅತಿರುಚಿಪ್ರದ ಅಂತ ಗ್ರಂಥಗಳಲ್ಲೇ ಹೇಳಿದ್ದಾರೆ. ಅಂದರೆ ಯಾವಾಗ ಇದನ್ನು ಎಣ್ಣೆಯಲ್ಲಿ ಕರೀತೀವೋ ಅಥವಾ ಎಣ್ಣೆ ಹಾಕಿ ಸುಡ್ತೀವೋ ಆವಾಗ ಅತ್ಯಂತ ರುಚಿಯನ್ನು ಕೊಡುತ್ತೆ ಅಂತ. ಬಹುಶಃ ಗ್ರಂಥವನ್ನು ಬರೆದ ಋಷಿಯು ಪತ್ರೊಡೆಯ ರುಚಿ ನೋಡಿರಲೇಬೇಕು, ಮತ್ತೆ ಮತ್ತೆ ತಿನ್ನಬೇಕು ಅಂತಿರಬೇಕು. ಇಲ್ಲ ಅಂದರೆ ಬೇರೆ ಸಸ್ಯಗಳಿಗೆ ಹೇಳಿದ ಹಾಗೆ ಔಷಧಿ ಗುಣ ಮಾತ್ರ ಹೇಳ್ತಿದ್ರು, ಅತಿ ರುಚಿಪ್ರದ ಅಂತ ಹೇಳ್ತಿರ್ಲಿಲ್ಲ. ಋಷಿ ಮುನಿಗಳಿಗೂ ಬಾಯಲ್ಲಿ ನೀರು ತರಿಸಿದಂಥ ಪತ್ರೊಡೆಯನ್ನು ನೀವು ತಿಂದಿಲ್ಲ ಅಂದರೆ ಆದಷ್ಟು ಬೇಗ ತಿನ್ನಲೇಬೇಕು. ಆದರೆ ಎಷ್ಟೇ ರುಚಿ ಕೊಡೋದಾದರೂ ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಕರೆದಂಥ ಆಹಾರವನ್ನು, ಎಣ್ಣೆ ಹಾಕಿ ಸುಟ್ಟಂಥ ಆಹಾರವನ್ನು ಹೆಚ್ಚು ಸೇವಿಸೋದು ಸರಿಯಲ್ಲ. ಹಾಗಾಗಿ ಎಣ್ಣೆ ಹಾಕಿ ಸುಡದೇ ಇರುವ ರೀತಿಯಲ್ಲಿಯೂ ಕೂಡ ಇದನ್ನು ತಯಾರು ಮಾಡಲಿಕ್ಕೆ ಕೆಲವು ವಿಧಾನಗಳಿವೆ. ಆ ರೀತಿ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು. ಇನ್ನು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ನಮ್ಮ ಕಣ್ಣೆದುರೇ ತಯಾರಾಗಿರುವಂಥದ್ದು, ಅಂಗಡಿಯಿಂದ ತಂದಿರುವಂಥ ಎಣ್ಣೆ ಬೇಡ. ಚಳಿಗಾಲದಲ್ಲಿ ಎಣ್ಣೆ ಹಾಕಿ ಸುಟ್ಟುಕೊಂಡು ತಿಂದರೆ ತಪ್ಪೇನಿಲ್ಲ, ಆದರೆ ರಾತ್ರಿಯ ಊಟದ ಜೊತೆಗೆ ಬೇಡ, ಮಧ್ಯಾಹ್ನದ ಊಟದ ಸಮಯದಲ್ಲಿ ಇದನ್ನು ತಗೊಳ್ಬೋದು. ಇನ್ನು ಇದನ್ನು ಸೇವನೆ ಮಾಡುವಾಗ ಬಿಸಿ ಬಿಸಿ ಪತ್ರೊಡೆಯ ಜೊತೆಗೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದರೆ ರುಚಿಯೂ ಚೆನ್ನಾಗಿರುತ್ತೆ, ಜೊತೆಗೆ ಪತ್ರೊಡೆಯಿಂದ ಆಗಬಹುದಾದಂಥ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಆಗದೇ ಇದ್ದಾಗ ಆಗತ್ತೆ. ಮಳೆಗಾಲದಲ್ಲಿ ವಿಶೇಷವಾಗಿ ನಾವು ಕೆಸುವಿನ ಎಲೆಯನ್ನು ತಿನ್ನಬೇಕು. ಕೆಸುವಿನ ಸೊಪ್ಪಿನ ಚಟ್ನಿ ಮಳೆಗಾಲದಲ್ಲಿ ತಿನ್ನಲೇಬೇಕಾದದ್ದು. ಕೆಸುವಿನ ಸೊಪ್ಪಿನ ಜೊತೆಗೆ ಉಪ್ಪು ಹುಳಿ ಖಾರಗಳನ್ನು ಹಾಕಿ ಎಲೆ ಕರಗುವವರೆಗೆ ಬೇಯಿಸಿದರೆ ಆಯಿತು. ಇದಕ್ಕೆ ಮಲೆನಾಡಿನಲ್ಲಿ ಕೆಸುವಿನ ಸೊಪ್ಪಿನ ಕರ್ಕ್ಲಿ ಅಂತ ಕರೀತಾರೆ. ಈ ವರ್ಷದ ಮಳೆ ಮುಗಿಯೋದ್ರೊಳಗೆ ಇದನ್ನು ನೀವು ಮಾಡಿಕೊಂಡು ತಿನ್ನಲೇಬೇಕು. ಯಾಕೆ ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯಂಟ್ಸ್ ಮಳೆಗಾಲದಲ್ಲಿ ನಮಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡ್ತವೆ. ಹಾಗಾಗಿಯೇ ದೇವರು ಅದನ್ನು ಈ ಕಾಲದಲ್ಲಿ ಚೆನ್ನಾಗಿ ಬೆಳೆಸಿ ನಮಗೆ ಕೊಡ್ತಾನೆ. ಫ್ರೀಯಾಗಿ ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂಥ ನಮ್ಮ ಸುತ್ತಮುತ್ತಲೂ ಇರುವಂಥ ಔಷಧಿ ಗುಣವನ್ನು ಹೊಂದಿರುವಂಥ ಗಿಡಗಳನ್ನು ಅಥವಾ ಹಸಿರನ್ನು ನಾವು ಬಳಕೆ ಮಾಡಿಕೊಳ್ಬೇಕು. ತನ್ನ ಮೂಲಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಧನ್ಯವಾದ.

0: ಎಲ್ಲಾಮಾಯಿ ಕಲೆಂದಲಾರು ಕಂಪೀಡ್ ಮಾರ ಕಳ್ಳೆಮು ಸಡಿತ್ ವೇಳ ಎಲ್ಲಾಮಾಯಿ ಕಲೆಂದಲ ಪಟ್ಲ ಅನ್ನಿ ಕಾಳು ಕಲ್ಸ ಅವನಿ ಕೊಮಿ ಶಿಸ್ತಿ ಮಾರ್ನ ಆಲ್ಮಾರಿನ ದೋರ್ ತಬರಿ ಅಂದ ಮಕ್ಕ ಜೀವನ ಜೀವನ ದೋರ್ಚೆ ಅನ್ನ ಮಕ್ಕ ಗೊತ್ತಿಸ್ ನಾ ಮುಣಚೆ ಹೊಸ ಹೊಸ ಹೊಸ ಮೊನ್ನ ಪಟ್ಲ ಅಂದ ಅಂತ ಇನ್ನು ನಾನು ಇದು ಅಟ್ಟಾನಿಗತ್ತಾನ ಕಂಪೀಡ್ ಜೊತೆ ಬಗ್ಗಿ ಲೋಕ ತಂಗೆಲ್ಲ ಜನ ಮರೋಣ ಸೀದಾ ರಂಚಾಗುಡಾದನೇ ಅಂತ ಮೇರಿ ಮೇರಿ ಮೊನ್ನಂಗೆ ಹೇಳ್ತಾರೆ ಏ ಮೇರಿ ಕಕ್ಕ ನೀದಿಲ್ಲ ಕಿತ ಊಟ ತಾವೋ ಕಕ್ಕ ಲೇಕಿನ ಅಸ್ತಾನ ಊಟಿಲ್ಲ ಮೇರಿ ಮೇರಿ ಆಸು ಲಾಂಡ್ರಿ ಅಂತ ಮುಸ್ತಾಕಿ ಆಡಿದ್ದೀನಿ ಏ ಬಾಬಾ ಯಾವ ಮರಿಂದೋರ್ಲ ತಂತು ಕಾಸಾರಾಗ ಯಾರು ಅವರು ಮುನ್ನಾಡು ಹಿಂಗೆ ಕಲ್ಸ ಅಸಲ್ಲೇಮು ಓಯ್ ಬಾಬಾ ಆಲ್ಮಾರಿಂದೋರ್ಲ ಕಾಣ್ದಿ ಆಲ್ಮಾರಿ ಸೋದು ಆಲ್ಮಾರಿಂದೋರ್ಲಿ ಬಾಬಾ ಕೆದಾಳ ತೋರ್ಲೆ ಹೆಂಗೋ ಲಾಂಡ್ರಿಜಿ ಚೀಟ್ ಬೈರ್ ಪಡ್ಲ ಮಾಡ್ತಾಳೆಣೆ ಚೀಟ್ ಮಾಗಿರಿ ಮೇಳಿ ಬಾಯ್ ಅನ್ನ ಅವೇ ಅರ್ಥ ಮುಳ್ಳೆನೆ ಬಾಯ್ ತುಕ ಆಡಿಲ್ಲ ಗೊತ್ತು ಅನ್ನ ತುಕ ದೋರ್ಲೆ ಗೊತ್ತು ಮಕಾತ ನೀದ್ ಲೋಟೋನೆತ ಜುಲೈ ಅಂತ ಬೆಲ್ ತೋರ್ಸ ಅವಳ ಅಂತ ಲೋಟ ಇಲ್ಲೇ ಬರೀ ತುಂಬ ಸಾವುತಾರ ಮೊಸದಳು ತಕ ನೀದ್ ಎತ್ತ ಮೊಸರಾಜ ಜಾಳ ಹಂಚಿ ಜಸೆ ಜಸೆ ಮುಜೆ ನಾವು ಚಾರ್ ಗಾವ್ ಕೇಳ್ತಾ ದಶೆ ತಾಚ ಪೋಟ ಮೊಸ ಸುಗುಳು ನಟ್ಲಾರಿ ಬಾಯಿಲು ಯಾ ಗೋಚಿ ಅಂತ ಶೀಕಿತ ಪೀಳ್ತ ಮೇರಿ ಕೈಂದೋರ್ಲಿಸೋಸಂ ಹೇಳ್ದ ಹಾ ತುಸ ದೋರ್ಲ ಬಾಬಾ ದೋರ್ ತಾನ ಬಾಯಿಗೆ ಸಂಗ್ಲ ತರ್ ಕೈಂಗೇಲ ಗೋ ಆಲ್ಮಾರಿನ ಕೇಳೆ ಯಾ ಬಾಯಿನ ಗಿಳ್ಳೆ ಜೀವಗಾತ್ ಕಂದ ಮೇಲೆ ಯಾ ಲಿಂಬಾಗ ಗೆಲೆ ಅನ್ನ ಆಕ ಜಾಳ ಪಡ್ಲ ಆತ ಅಹಂಕಾರಾಚೆ ಈ ಕ್ರಾಸೋ ಕಾಂಟೋ ಮಾತಾರಿಯನ್ನು ತೆಂಕ್ಲೋ ತರಿ ಮುಜಿ ನೀದ್ ಮೊಸರಾಜ ಜಾಳಾಂಚಿ ನಟ್ಲಾರ ಓ ಗೋವು ಯಾ ಬಾಯಿಲೆ ಶಂಕಿತಾ ಜಳ್ತಾ ತುಕ ನೀದೇನ ಅಂದ್ರೆ ರೇಡಿಯೋ ಲಾಯಿ ಅನ್ನ ಆಪ್ಲೇ ಸಾಕಿ ನಾಸ್ ಮಕ ನೀದ್ ಎತ್ತ ಮೇರಿ ಲಾಂಡ್ ಎತ್ತವನು ಕೊಮಿಸಾನಿ ಕೆಲಸ ಆಡಲ್ಲೆಮು ಓಯ್ ಬಾಬಾ ತೂ ಏ ತುಜ ಹಾತಾನಿ ಆಡಲ್ಲೆಮು ಓಯ್ ಬಾಬಾ ತೂ ಏ ತುಜ ಹಾತಾನಿ ಆಲ್ಮಾನ ಎಂದು ಓರ್ಲಿಮು ಓಯ್ ಬಾಬಾ ತೂ ಏ ತುಜ ತೋಣ ಅಂದ ಬಾಯ ಸಂಗಲ್ಲೆಮು ಓಯ್ ಬಾಬಾ ಮರು ಅಂತ ತೂ ಸೊನ್ನಿದೆ ಮುಸ್ತಾಯಿ ನೋರೋ ಮುಸ್ತಾಯಿ ಕೇಕ್ತು ಒಳ್ಳು ಒಳ್ಳ ಮುಜ ನಾವು ಹಾಕ ಮಾತ್ರ ಸೋಕ ಕುಟ್ಕಚಿ ಗತ್ ನಾಜಲಿ ಇನ್ನ ಮಗ ತೋ ಚೆಕ್ ಬುಕ್ ದಿ ಅವನವ್ರೆ ಯಾಕೆ ಬ್ಯಾಂಕ್ ಹಚ್ಚಕ್ಕೆ ಆಗದಾಚಿ ಬನ್ನಿ ಮರಿ ಅದು ದಿತ ಗಳೆ ಅಲಗ್ಸೋ ಇಷ್ಟು ತೋ ಕಲಿಯ ತಾನೆ ತೊಂಡಕೊಂಡು ಇಷ್ಟು ಅಂಜಲ ಚಾಣ್ಣೆ ಇನ್ನು ಅಂದಾನ್ಸಬಾರ ಚೆಕ್ ಬುಕ್ ಬಾಯ್ರ ಪಡ್ಲ ಝಾಲೆ ಮುಜ ಮೆಂದು ಬಂತೋಣಿ ಕಡ್ಪಾ ಸರ್ಕೆ ಕಟ್ಟೆ ಅಸ್ಲೆ ಅಂದಾಲೆ ಸೈತಾನ್ ಬಾಯಿಲಿ ನಟ್ಲ ತೋಯ್ ಬಾಯ್ದು ಗಲು ತುಕ ವೇಳಾಗ್ತೋನ ಮೇರಿ ತೂ ಸೊನ್ನಿದೆ ಅವ್ನು ಕಾಜಾರ ಹೊಸನ ತುಜ ಝಾಲ್ಯ ದಿಸಾಕ ಕೇಕ್ ಆಡೋ ನಾ ಮನ್ ತುಜ ದಡ ಎಸಡ್ಲಾನೆ ತುಜ ಬಾಪಾಚ್ಯಾಗ ಗುಸ್ತಾರ ತುಜ ಸೋವಿಸ ಜಲ್ಲೆ ದಿಸ ಜಲ್ಲೆ ಅಂತ ತು ತುಕ ಕೇಕಿಸ್ ಕವೈತಲೋಣೆ ಜನ್ನ ತುಜ ಜೀಬ ಲಾಂಬ ಸಾತಿತ್ಲಿ ಮುಜ ಬಾಪಾಜಿ ತಾಂಕ್ ಲಾಂಬ ನಾಸಿಯತ್ ಪೂರ್ಣ ತೇ ದಿಸ ತಾಚಾ ಗುಸ್ತಾಚೆ ಆತ ತುಜ ಬೈಲೆ ಚಾ ಜಲ್ಲೆ ದಿಸಾಕ ಮುಜ ಬಾಪಾಯನ್ ಕೇಕ್ ಆಡಿಜೆ ತು ಮಕ ಕೇಕ್ ಆಡ್ಚ ಒಟ್ಟೆ ಗೆಲಾಯ್ ಆ ಫೋಟಾಗ ನಸ್ತಾನ ಉಪವಾಸ ಬಡೋಣ ಬೈಲೆ ತೈ ಗೋಗಷ್ಟೆ ಮೊಂತೆ ತೂ ಕೊಸೋ ಮಾನ್ಜೋಡಂಕು ಇಷ್ಟ ಇಷ್ಟ ಹಂಗೆ ಒಟೆಲಾನಿ ಪೊಳೆ ಕವಿತಾಯಿ ಬೈಲೆ ತುಜಿ ಜೀಬಾನಿ ಬಾಯಿಂತ್ಲೆ ಹೇಳೆ ಎಕಸ್ ತುಜ ಹಾತ್ ದರ್ಲ ಪೈಲ ಜಲ್ಲ ದಿಸ ಕಾಪಾಡಾಡ್ಲೆ ತುಜ ಮೋರ್ಗಿ ಅದಿ ನೆಸೋಂಗ್ ಪುಟ್ವಾಲೆನ ತೇ ಗೋ ಮೇಲೆ ಬಾನ್ ನೆಸ್ಚೆ ತೂ ಜೀವ ಅಸ್ತಾನ ನೆಸ್ ಮಳ್ಯಾರ ಜಲ್ಲೋ ದಿಸ್ ಉಡಾಸ್ಕರ್ನ ತೀನ್ ದಿಸ್ ರಡ್ಲ ಉಪರಾಂತ ಓ ಚಿಂದೆ ಗುಡ್ಕೊ ಆಡುಲ್ಲೋ ಇದುವೆ ಆತ ಕಾಜಾರ ಗಟಾ ಬೇತಾಯಿನೆ ದರ್ ಮುಂಡಾಸ್ ಬಾನ್ ತೆ ಕಣ್ಣು ಮಾರ್ತಾತ ಮುಸ್ಕಾರ ತೆದಾಳಸ ತುಜ ಮುಸ್ಕಾರ ಮಾರ್ತಿ ಅಸಲಿ ತೆದಾಳ ಮಗಾತ ತುಜಿ ಇತ್ಲಿ ಉಳೋಗ ನಾತಲ್ಲಿ ತೂ ಏಕ ಮನುಷ್ಯ ಮೊದಲು ವೇಸ ಅನ್ನ ತುಕ ಏಕ ಜಲ್ಲ ದಿಸ ಅಸಲ ಅಸ ದಿಸ ಜಾತಾಯ ಮನ ರಸಲ್ಯಾನ ಪಂದ್ರ ದಿಸಾಂಜೆ ನೋಟಿಸ್ ದಿವಂಗ ನಾತಲ್ಲೆ ಕಿತೆಂಗಿ ಬಸಲ್ಯ ಬಸಲ್ಯಾ ಕಡೆ ತಾಕ ಮೌನ ಜಾಲೆ ಅನ್ನ ಗಂಚಾಗೆ ದಿಸಾತೂನ್ ಜಾಲೆ ಕಿತೆಂ ಪೊಡ್ಕಿರಿ ಆಮಸಾನ್ ಗಳ್ಯಾ ಕಡೆ ಬಾಂಧುನ್ ಗೆತ್ಲಾ ಮುಜ ಬೈಲೇನ ಜಲ್ಲ ದಿಸ ಪೆಸ್ತಾಸೋ ದಿಸ ವರ್ಸಾಸೋ ದಿಸ ಕನ್ಸೋಯ್ ದಿಸ ಏಕಸ ದಿಸ ಸೂರ್ಯ ಮೂಡ್ಲಾತಾವನು ಸೇತಾನ ಸುಕ್ನೆ ರುಕಾತಾವನು ಸುಗ್ಗಾವಂಗ ಲಾಗ್ತ ತೋ ಕಾಯಿ ಸದಾಚೆ ಪಾಟೋಳೆ ನೆಸಾನ ತೇ ಕಾಯಿ ಗಳ್ಯಾಗ ಭಂಗಾರ ಹೊಂಕಳೇನ ಅನ್ನ ತುಕ ಮಾತ್ರ ಜಲ್ಲ ದಿಸಾಚಾ ಉಡಾಸಾಕ ಹಾವೆ ಹೂಬ ಹೂಬ ರವನು ಸೊನಾರಾ ಕರ್ನ ಈ ಸುಬಿತ ಸರ್ಪಳಿ ಕರ್ ನಡಲಿ ಇಲ್ಲೋಸೆ ವೇಳೆ ಆತ ಅಂದರ್ನಿಚಿ ಇದನ್ನ ಕಣ್ಣು ನೋಡೋನ್ ಸೊಟ್ಟ ಈ ಅಹಂಕಾರ ತಕ ಪೈಸೆ ಆಮೇಂದಿರ ಪೈಸೆ ಬೈರೋಸೋನು ಮಾಟಗಾರ ಅಂದಕ ಸಾಲ್ಲೋ ದಿಸ್ ಕಿತೆ ಅರ್ಧ ಶಿಕ್ಪಾಚೆ ಸಗಳೆ ಗರ್ವ ಸಾಲ್ಲೋ ದಿಸ್ ಪೆಸ್ತಾಸೋ ದಿಸ್ ಪರ್ಬೇಸೋ ದಿಸ್ ತ್ಯಾ ದಿಸ ಸಂದ್ರೆ ಮೊಳ್ದು ವಾಸುಲೋ ಬೋತ್ಲು ಮಾನ್ ತಾಂಬಡೋ ಜಾಯ್ನ ಯಾ ಹೇಳ ನೋರ್ಯಾ ಬರೀ ಊರ್ ಮಾಲ್ ಬಂದನು ಕೂತಾವ್ ನೆಸೋನು ಬೆಸಾವು ಬರೋವನ ಸಡಾರ್ ಪುಲಾ ಫಂಟ್ಯಾರ್ ಸುಕ್ನಿ ಸದಾಯ್ ಸೋಬಿತ್ ಸದಾಯ್ ಸಡ್ಸಳಿ ಜಲ್ಲ್ಯಾ ದಿಸ ಫುಲಾ ಕಾಯಿ ಟೈಟ್ ಆಗ್ಲಿ ನೆಸನಾತ್ ಯಾ ಸುಕ್ನಿ ತೋಂಡ ಪೌಡಾ ಸರಿನಾ
1: ಬಂಗಾರ ಮುನಿ ಸೆನಟಕ ಸುಮುಖರ್ಸಿಲ್ಲ ವಂಟೋ ವಾಚನ ರೂಪಿ फायल्यांच्या दिसा आम्ही ऐकतल्या. ऐकत रेडिओ सारंग 107.8 FM रंगरंगाळचिनी.

0: யானு பாஸ்கர் ரை குக்வள்ளியை பார்த்திருந்துள்ள ரேடியோ சாரங் நம்ம மாத்திரலா மாத்தியமா யான்லா கேருந்துள்ள நிக்கலா கேர்லி ரங்க ரங்க தபது
1: ಇಂದಿನ ಈ ದಿನದ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2022 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಬರಹಗಾರ ಹರೀಶ್ ಅವರ ಮಾತುಗಳನ್ನು ಕೇಳ್ತಾ ಬರೋಣ.
2: ವಿಯೆಟ್ನಾಂನಲ್ಲಿ ಮೂರ್ನಾಲ್ಕು ರಿಲಿಜನ್ಗಳು ಇದಾವೆ. ಒಂದು ಭಾರತದಿಂದ ಹೋದಂತ ಮತ್ತು ಆಮೇಲೆ ಚೈನಾದಿಂದ ಬಂದಂತ ಬೌದ್ಧ ಧರ್ಮ. ಚೈನಾದವರು ಚೈನಾದಿಂದ ಮೊದಲು ಬಂತು ಅಂತ ಹೇಳ್ತಾರೆ, ಬಟ್ ವಿಯೆಟ್ನಾಮಿಯವರು ಹೇಳೋದು ಭಾರತದಿಂದ ಮೊದಲು ಬಂತು ಆಮೇಲೆ ಚೈನಾದಿಂದ ಬಂತು ಅಂತ. ಇದು ನಿರೂಪಣೆಗಳಲ್ಲಿ ಇರುವಂತಹ ರಾಜಕೀಯ. ಹೆಚ್ಚು ಕಡಿಮೆ ವಿಯೆಟ್ನಾಮೀಸ್ ಹೇಳಿದ್ದೆ ಸೂಕ್ತ ಅಂತ ಅನ್ಸುತ್ತೆ ನಾನು ಪ್ರೈಮರಿ ರಿಸರ್ಚ್ ಮಾಡಿದಾಗ, ಅಲ್ಲಿ ಮಾಡಿದೆ ಅದನ್ನ. ಎರಡನೇದು ಅಲ್ಲಿ ಕನ್ಫ್ಯೂಷಿಯನ್ ಧರ್ಮ ಇದೆ, ನೀವು ಕೇಳಿರ್ಬೋದು. ಒಬ್ಬ ಕನ್ಫ್ಯೂಷಿಯಸ್ ಅಂತ ಒಬ್ಬ ಫಿಲಾಸಫರ್ ಇದ್ದ ಚೈನಾದಲ್ಲಿ. ಅವನು ಹೆಚ್ಚು ಕಡಿಮೆ ಈ ಮನು ಸ್ಮೃತಿಕಾರ ಮನುಥರ, ಅಂದರೆ ಒಂದು ಧಾರ್ಮಿಕವಾದಂಥ ಬಿಗಿ ಚೌಕಟ್ಟಿರಬೇಕು ಸಮಾಜದಲ್ಲಿ, ನೀತಿಯ ಚೌಕಟ್ಟಿರಬೇಕು, ಹೆಂಗಸರಿಗೆ ಅವ್ರದ್ದೇ ಆಗಿರುವ ಸ್ಥಾನಮಾನಗಳು ಬಹಳ ನಿರ್ದಿಷ್ಟವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವನು ಹೇಳಿರೋ ಮಾತುಗಳು. ಅವನ ಪ್ರಭಾವದ ಧರ್ಮ ಇದೆ, ಅವನ ದೊಡ್ಡದಾಗಿರೋ ವಿಗ್ರಹ ಇದೆ, ಅದನ್ನು ಪೂಜೆ ಮಾಡ್ತಾರೆ. ವಿಯೆಟ್ನಾಂನ ಹನಾಯ್ ನಗರದಲ್ಲಿ ನಾನಿದ್ದೆ. ಹಾಗಾಗಿ ಕನ್ಫ್ಯೂಷಿಯನ್ ಧರ್ಮ ಇದೆ. ಮೂರನೇದು ಚೈನಾದಿಂದ ಬಂದಿರೋ ಟಾವೋ ಇದೆ, ಟಾವೋಯಿಸಂ ಅಂತ ಯಾವುದೊಂದು ಕರೀತೀರಾ, ಆ ತಾವೋ ಅಥವಾ ಟಾವೋ, ಅದು ಕೂಡ ಅಲ್ಲಿ ಆಚರಣೆಯಲ್ಲಿದೆ. ಈ ಮೂರಲ್ಲದೆ ಅವ್ರದ್ದೇ ಆಗಿರುವಂತಹ ಸ್ಥಳೀಯ ಫೋಕ್ ರಿಲಿಜನ್ಗಳು ಇದ್ದಾವೆ, ಜಾನಪದ ಧರ್ಮಗಳು ಇದ್ದಾವೆ. ಹೊರಗಡೆಯಿಂದ ಬಂದಿರುವಂತಹ ಹಿಂದೂ ಧರ್ಮ ಇತ್ತು, ಈಗಷ್ಟಿಲ್ಲ, ಇತ್ತು, ಅದ್ರ ಬಗ್ಗೆ ಆಮೇಲೆ ಹೇಳ್ಬೋದು ನಾನು. ಆಮೇಲೆ ಇಸ್ಲಾಂ ಇದೆ ಮತ್ತು ಕ್ರಿಶ್ಚಿಯಾನಿಟಿ ಇದೆ. ಆದರೆ ಅವ್ರನ್ನ ಕೇಳಿದ್ರೆ ನಾವು ಹೆಚ್ಚಾಗಿ ನಾವು ಬೌದ್ಧರು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಪ್ರಶ್ನೆಗೆ ಮೌಲ್ಯಗಳು ಅದರ ತುಲನಾತ್ಮಕ ಅಧ್ಯಯನದ ಬಗ್ಗೆ ಬಂದಾಗ, ವಿಯೆಟ್ನಾಮಿ ಜನಗಳು ಯಾವುದೇ ಅವರ ದೇವಾಲಯಗಳಿಗೆ ಹೋದ್ರು ಚರ್ಚ್ಗೆ ಒಂದು ಬಿಟ್ಟರೆ ಪ್ರಾಯ ಅವರು ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ನಿಮಗೆ ಭಾರತದ ಒಂದು ಪ್ರಣಾಮ ಪದ್ಧತಿ ಏನಿದೆ, ನಮಸ್ಕಾರ ಮಾಡುವ ಪದ್ಧತಿ ಆಲ್ ಓವರ್ ಇಂಡಿಯಾ ಅದೇನೇ, ಅದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಎಲ್ಲ ಕಡೆನೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಆ ಒಂದು ಪದ್ಧತಿ ಅವರಲ್ಲಿ ಈಗಲೂ ಕೂಡ ಉಳ್ಕೊಂಡಿದೆ. ಆದರೆ ನಮ್ಮ ಥರ ಈ ರೀತಿ ಕೈ ಮುಗಿಯಲ್ಲ, ಮೂರು ಸತಿ ಹೀಗೆ ಕೈ ಮುಗಿತಾರೆ ಮೇಲೆ ಕೆಳಗೆ. ಇಲ್ಲಿ ವಿಗ್ರಹ ಇದ್ರೆ ನನ್ನ ಕಣ್ಮುಂದೆ ಮೂರು ಸತಿ ಮೇಲೆ ಕೆಳಗೆ ಅದು ಮಾಡ್ತಾರೆ. ಸ್ವಲ್ಪ ದೇವಸ್ಥಾನಗಳಲ್ಲಿ ಆರತಿ ಮಾಡ್ತಾರಲ್ಲ, ಕೊನೆಗೆ ಆರತಿ ಎಲ್ಲ ಮುಗಿಸಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ಅವನ ಮುಖಕ್ಕೆ ದೇವರ ಮುಖಕ್ಕೆ ಪಾದದ ತನಕ ತೋರಿಸುವಂಥದ್ದು ಕೆಲವು ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೀನಿ. ಆ ರೀತಿಯಾಗಿ ಮಾಡ್ತಾರೆ. ಬಹುಶಃ ನಾನು ತುಂಬ ಇದಾಗಿ ಹೇಳ್ತಿಲ್ಲ, ರಿಸರ್ಚರ್ ಆದ್ದರಿಂದ ನಾನು ಎಲ್ಲವನ್ನೂ ಭಾಳ ಇದಮಿತ್ತಮ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನನ್ನ ಒಂದು ದೃಷ್ಟಿಕೋನದಲ್ಲಿ ಅದು ಭಾರತದ ಒಂದು ನಮಸ್ಕಾರ ಪದ್ಧತಿ, ಭಾರತದ ವ್ಯಾಲ್ಯೂ. ಎರಡನೇದು ಈ ಭಾರತದಲ್ಲಿ ಹೇಗೆ ಫ್ಯಾಮಿಲಿಗಳಿಗೆ ತುಂಬಾ ಮಹತ್ವ ಇದೆಯೋ, ಭಾರತ ಹೇಳಿ ಕೇಳಿ ಫ್ಯಾಮಿಲಿಗಳ ದೇಶ. ನಮ್ಮ ರಾಜಕೀಯ ಪಕ್ಷಗಳನ್ನು ನೋಡಿದ್ರು ನಿಮಗೆ ಗೊತ್ತಾಗುತ್ತೆ ಎಷ್ಟು ಫ್ಯಾಮಿಲಿ ಮೇಲೆ ಪ್ರೀತಿ ಅಂದ್ರೆ, ಪ್ರತಿಯೊಬ್ಬರು ಅವರವರ ಫ್ಯಾಮಿಲಿ ಅವ್ರನ್ನೇ ಮಂತ್ರಿಗಳು ಶಾಸಕರನ್ನ ಮಾಡ್ತಾರೆ. ಅದು ಎಲ್ಲ ಪಕ್ಷಗಳಲ್ಲೂ ಈಗ ಬೆಳೀತಾ ಇದೆ. ಅದೊಂದು ಭಾರತೀಯ ಕುಟುಂಬದ ಮೌಲ್ಯದ ವಿಸ್ತರಣೆಯಾಗಿದೆ ಅದು. ಆದರೆ ಇದು ನಾನು ವ್ಯಂಗ್ಯವಾಗಿ ಹೇಳಿದ್ದು, ಬಟ್ ಸೀರಿಯಸ್ ಆಗಿ ಹೇಳೋದಾದ್ರೆ ಭಾರತದ ಈ ಅವಿಭಕ್ತ ಕುಟುಂಬಗಳೇನಿದು ಇನ್ನೂ ಅನೇಕ ಕಡೆ ಉಳ್ಕೊಂಡಿದ್ದಾವೆ, ಸಾಕಷ್ಟು ಕಡೆ ನಗರಗಳಲ್ಲಿ ಹೋಗಿದೆ. ಬಟ್ ಈ ಅನ್ಡಿವೈಡೆಡ್ ಫ್ಯಾಮಿಲಿ ಏನಿದೆ ಇದು ಅವ್ರಿಗೊಂದು ಬೆರಗು, ಇದು ಅವ್ರಿಗೊಂದು ಆಶ್ಚರ್ಯ. ಹೇಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಊರುಗಳಲ್ಲಿ ಒಂದು ಅಥವಾ ಫ್ಯಾಮಿಲಿಗಳಲ್ಲಿ ಒಟ್ಟಿಗೆ 50 ಜನ ಇರ್ತಾರೆ, 30 ಜನ ಇರ್ತಾರೆ. ನಾನು ಕೆಲವು ಫೋಟೋಗಳನ್ನು ತೋರಿಸಿದೆ, 70-80 ಎಲೆ ಊಟ ಮಾಡ್ಬೇಕಾದ್ರೆ 70-80 ತಟ್ಟೆಗಳು ಅಥವಾ ಎಲೆಗಳನ್ನು ಹಾಕುವಂತ ಕುಟುಂಬಗಳು ಇದ್ದಾವೆ ನಮ್ಮಲ್ಲಿ. ಅಥವಾ ಹಬ್ಬಗಳು ಅಥವಾ ಇನ್ನೊಂದು ಆದಾಗ ಎಲ್ಲರೂ ಸೇರ್ಕೊಂಡಾಗ ಒಂದು ಮನೆಯಲ್ಲೇ ಒಂದು ಆರಾಮ ಒಂದು 100 ಜನಕ್ಕೆ ಒಂದು ಉಳ್ಕೊಳ್ಳೋದು, ಊಟದ ವ್ಯವಸ್ಥೆ, ಮಲ್ಕೊಳ್ಳೋ ವ್ಯವಸ್ಥೆ ಮಾಡುವಂತ ಫ್ಯಾಮಿಲಿಗಳು ಇದ್ದಾವೆ, ಅದಕ್ಕೆ ತಕ್ಕಂತೆ ಕಟ್ಟಡಗಳನ್ನ ಹಿಂದೆ ಕಟ್ಟಿದ್ದು ಇತ್ಯಾದಿಗಳನ್ನೆಲ್ಲ ಹೇಳಿದಾಗ ಹೇಗೆ ನೀವು ಒಂದು ಕೂಡು ಕುಟುಂಬವಾಗಿ ಬದುಕ್ತೀರಾ? ಅಥವಾ ಒಬ್ಳನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅಥವಾ ಒಬ್ಬನ ಮದ್ವೆ ಮಾಡ್ಕೊಂಡ್ಮೇಲೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ ತನಕ ಅವ್ರ ಜೊತೆಯಲ್ಲೇ ಸಂಸಾರವನ್ನ ಹೇಗ್ ಮಾಡ್ತೀರಾ ನಿಮ್ ದೇಶದಲ್ಲಿ ಅನ್ನುವುದು ಅವ್ರಿಗೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅಂದ್ರೆ ವಿಯೆಟ್ನಾಮಿ, ನಾನೊಬ್ಬ ಸಮಾಜಶಾಸ್ತ್ರವನ್ನು ಅಭ್ಯಾಸ ಮಾಡಿದ ನಾನು ಹೇಳೋದು, ವಿಯೆಟ್ನಾಮಿ ಸಮಾಜ ಕುಸಿತಾ ಇದೆ. ಅದು ಚೀನಾದ ಕಲ್ಚರ್ನ ಪ್ರಭಾವದಿಂದ ಇರಬಹುದು, ಅವ್ರಿಗೆ ಅರ್ಥವಾಗದಂತೆ ಬಂದಂತಹ ಸ್ಪೇನ್ ಮತ್ತು ಕ್ರಿಶ್ಚಿಯನ್ ಸಂಸ್ಕೃತಿಯ ಪ್ರಭಾವದಿಂದ ಇರಬಹುದು, ಈಗ ಬರ್ತಾ ಇರುವಂತ ಕೊರಿಯಾದ, ದಕ್ಷಿಣ ಕೊರಿಯಾದ ಸಂಸ್ಕೃತಿಯ ಆಧುನಿಕ ಅಬ್ಬರ. ಇವತ್ತು ಅತ್ಯಂತ ಮಾಡರ್ನ್ ಕಲ್ಚರ್ ಬರ್ತಾ ಇರೋದು ಕೊರಿಯಾದಿಂದ ವಿಯೆಟ್ನಾಮ್ಗೆ, ಭಾರತಕ್ಕೂ ಅದೇ ಬರ್ತಾ ಇದೆ. ಕೊರಿಯಾ. ನಮ್ಗೆ ಕಲ್ಚರಲಿ ಏನಾದ್ರೂ ನಾವು ಯೋಚನೆ ಮಾಡ್ಬೇಕಾದಿದ್ರೆ ಅದು ಆಕ್ಚುಲಿ ಪಾಕಿಸ್ತಾನನೂ ಅಲ್ಲ ಚೈನಾನೂ ಅಲ್ಲ, ಆಕ್ಚುಲಿ ಅದು ಕೊರಿಯಾ. ಆದ್ರೆ ಬಹಳ ಜನ 100 ಜನ ಯಾರು ಯೋಚನೆ ಮಾಡ್ತಿಲ್ಲ ರೀ ಇದ್ರ ಬಗ್ಗೆ. ಕೊರಿಯಾ ಬಗ್ಗೆ ನಮ್ಮ ಜನಗಳಿಗೆ ಅಜ್ಞಾನವೇ ಸಂಪೂರ್ಣ ತುಂಬಿದೆ ಈ ಕಲ್ಚರಲ್ ವಿಷಯದಲ್ಲಿ. ನಾನು ಹೇಳ್ತಾ ಇರೋದು ಅಂದ್ರೆ ಕೊರಿಯನ್ ಕಲ್ಚರ್ ಗೊತ್ತು ನಮ್ಗೆ, ಕೊರಿಯಾದ ಹಾಡುಗಳು ಗೊತ್ತು ನಮ್ಗೆ, ಕೊರಿಯಾದ ಸಿನಿಮಾ ಗೊತ್ತು, ಕೊರಿಯಾದ ಥಿಯೇಟರ್ ಗೊತ್ತು. ಆದ್ರೆ ಕೊರಿಯಾದ ಸಂಸ್ಕೃತಿ ಹೇಗೆ ನಮ್ಮ ಯುವ ಜನಾಂಗವನ್ನ ವಶಪಡಿಸ್ಕೊಂಡಿದೆ ಈಗಾಗಲೇ ಅನ್ನುವುದು ನಮ್ಮ ಚರ್ಚೆಯಲ್ಲಿ ಇದುವರೆಗೂ ಎಲ್ಲೂ, ನಮ್ಮ ಭಾರತೀಯ ಸಂಸ್ಕೃತಿಯ ಚರ್ಚೆಯಲ್ಲಿ ಎಲ್ಲೂ ಬಂದಿಲ್ಲ. ವಿಯೆಟ್ನಾಂನಲ್ಲಿ ಅವ್ರಿಗೆ ಯಾಕೆ ಆಶ್ಚರ್ಯ ಅನ್ಸುತ್ತೆ ಅಂದ್ರೆ, ಹೇಗೆ ನೀವು ಇಷ್ಟಿಷ್ಟು ದೀರ್ಘವಾಗಿರ್ತೀರಾ ಅಂದ್ರೆ, ಈ ದೀರ್ಘತೆ ಇದೆಯಲ್ಲ ಅಂದ್ರೆ ಈ ಕಂಟಿನ್ಯೂಟಿ ಮತ್ತು ಈ ಲಾಂಗಿವಿಟಿ, ಈ ದೀರ್ಘತೆ ಅವ್ರಿಗೆ ತುಂಬಾ ಬೆರಗು. ಆ ದೀರ್ಘತೆ ಇನ್ನೊಂದು ವಿಷಯ ಹೇಳೋದಾದ್ರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಕೂಡ ಇಂಡಿಯನ್ ಮೂವೀಸು 2.5 ಗಂಟೆ ಈಗ ಮಾಡ್ತಿದ್ದಾರೆ, ಹಿಂದಕ್ಕೆ ಹೋದ್ರೆ 3 ಗಂಟೆ 3.5 ಗಂಟೆ ಸಿನಿಮಾಗಳು. ಇನ್ ಕೆಲವು ಸಿನಿಮಾಗಳು 2 ಇಂಟರ್ವೆಲ್ ಇರೋ ಸಿನಿಮಾಗಳು ಬಂದಿದ್ದಾವೆ ನಮ್ಮಲ್ಲಿ, ಒಂದು ಸಿನಿಮಾಗೆ 2 ಇಂಟರ್ವೆಲ್ ಕೂಡ ಇತ್ತು. ಯಾಕೆ ನೀವು 3 ಗಂಟೆ ನೋಡ್ತೀರಾ? ಅವರೇನಾದ್ರೂ ನಿಮ್ಮ ಮಂಗಳೂರು ಕಡೆ ಬಂದ್ಬಿಟ್ಟು ಯಕ್ಷಗಾನ ತಾಳಮದ್ದಲೆ ನೋಡಿದ್ರೆ ಗಾಬರಿ ಆಗ್ಬಿಡ್ತಾರೆ ಅವರು. ಏನ್ ಇವ್ರು ಎಲಡಕೆ ಹಾಕೊಂಡು ರಾತ್ರಿ ಎಲ್ಲ ನೋಡ್ತಿರ್ತಾರಲ್ಲ ಇವರು ಬೆಳಗಿನ ಜಾವ ಆಗೋ ತನಕ. ಅಥವಾ ನಮ್ಮ ಹಳ್ಳಿಗಳಲ್ಲಿ ನಡೆಯುವಂತಹ ಬೇರೆ ಬೇರೆ ಕೋಲಾಟಗಳು, ಬಯಲಾಟಗಳು, ಅಥವಾ ವೀರ್ಗಾಸೆ, ಕಂಸಾಳೆ, ಇದನ್ನ ನೋಡಿದ್ರೆ ಅವ್ರಿಗೆ ತುಂಬಾ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಅಲ್ಲೆಲ್ಲವೂ ತುಂಬಾ ಶಾರ್ಟ್, ಅವರ ಕಲೆಗಳ, ಡ್ಯಾನ್ಸ್ಗಳ ಮತ್ತೊಂದು ರೂಪಗಳು ಏನಿದೆ ಅದೆಲ್ಲವೂ ಬಹಳ ಸಂಕ್ಷಿಪ್ತಗೊಂಡಿವೆ. ಅಂದ್ರೆ ಭಾರತೀಯ ಸಂಸ್ಕೃತಿ ಅಂತ ಯಾವುದನ್ನ ನಾವು ಕರಿಬಹುದೋ ಇದರಲ್ಲಿ ಅವರಿಗೆ ತುಂಬಾ ಆಕರ್ಷಣೆ ಮಾಡೋದು ಮತ್ತು ಒಂದು ವಿಸ್ಮಯದ ಮೂಲಕ ದಿಗ್ಭ್ರಮೆ ಉಂಟು ಮಾಡುವಂಥದ್ದು ಇದರ ವಿಸ್ತಾರ, ಇದರ ಒಂದು ಲಾಂಗಿವಿಟಿ. ನೀವು ಕುಟುಂಬವನ್ನ ಹೇಗಷ್ಟು ದೀರ್ಘ ಉಳಿಸ್ಕೊಳ್ತೀರಾ, ನೀವು ಮದುವೆಯನ್ನು ಹೇಗಷ್ಟು ದೀರ್ಘ ಉಳಿಸ್ಕೊಳ್ತೀರಾ, ನೀವು ಇದನ್ನ ನಿಮ್ಮ ಒಂದು ಮನೆಯಲ್ಲಿ ಅಡುಗೆ ಮಾಡೋದು, ಉದಾಹರಣೆಗೆ ಮನೆಯಲ್ಲಿ ಅಡುಗೆ ಮಾಡೋದು. ವಿಯೆಟ್ನಾಂನಲ್ಲಿ ನಾನಿದ್ದ ಊರಿನಲ್ಲಿ ಬಹುತೇಕ ಕುಟುಂಬಗಳಲ್ಲಿ ಮನೆಯಲ್ಲಿ ಅಡುಗೆ ಮಾಡುವ, ಅದನ್ನ ಡಬ್ಬಿಯಲ್ಲಿ ತೆಗೆದುಕೊಂಡು ಆಫೀಸಿಗೆ ಬರುವ ಪದ್ಧತಿ ಇಲ್ಲವೇ ಇಲ್ಲ ಅಂತ ಹೇಳು. ನಾನು ಬರೀ ಯಂಗ್ಸ್ಟರ್ಸಿಗೆ ಹೇಳ್ತಾ ಇಲ್ಲ, ಯಾಕೆಂದ್ರೆ ಅಲ್ಲಿ ಸ್ಟ್ರೀಟ್ ಫುಡ್ ಅನ್ನೋದು ಅಷ್ಟು ಚೀಪ್ ಆಗಿದೆ, ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ, ಹೋಗ್ತಾ ತಿನ್ಕೊಂಡು ಹೋಗ್ಬೋದು. ಮತ್ತೆ ಅದು ಹೇಳಿ ಕೇಳಿ ಒಂದು ಮಾಂಸಾಹಾರವನ್ನ ಪ್ರಧಾನವಾಗಿ ಉಳ್ಳಂತ ದೇಶ ಇದು, ಬಹಳ ಮುಖ್ಯ ಇದು. ಭಾರತದಲ್ಲಿ ಇರೋರಿಗೆ ಸಸ್ಯಾಹಾರ ಅನ್ನುವಂಥದ್ದು ಒಂದು ಮೌಲ್ಯ, ವಿದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ಸಸ್ಯಾಹಾರ ಅನ್ನುವಂಥದ್ದು ಮೌಲ್ಯ ಅಲ್ಲ. ಎಷ್ಟೇ ಕಠಿಣವಾದರೂ ನಾವು ಇದನ್ನು ಒಪ್ಕೊಳ್ಬೇಕಾದ ವಿಷಯ. ಅಂದ್ರೆ ನಾನು ಶ್ರೇಷ್ಠ ಯಾವುದು ಅಂತ ಮಾತಾಡ್ತಿಲ್ಲ, ಸಸ್ಯಾಹಾರ ಶ್ರೇಷ್ಠವೇ, ಮಾಂಸಾಹಾರ ಶ್ರೇಷ್ಠವೇ ಅದನ್ನು ನಾನು ಹೇಳ್ತಿಲ್ಲ, ಆಹಾರ ವಿಚಾರ ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಭಾರತದಲ್ಲಿ ಯಾರು ಮಾಂಸಾಹಾರವನ್ನು ನಾವು ತಿಂತೀವಿ ಅಂತ ಹೇಳ್ತಾರೋ, ವಿಯೆಟ್ನಾಮಿ ಜನಗಳ ದೃಷ್ಟಿಯಿಂದ ನೋಡಿದ್ರೆ, ನಾನು ತೌಲನಿಕವಾಗಿ ನಿಮ್ಗೆ ಹೇಳ್ತಾ ಇರೋದು, ಇವರು ಮಾಂಸಾಹಾರಿಗಳೇ ಅಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಮಾಂಸ ತಿನ್ನಲ್ಲ, ಹುಣ್ಣಿಮೆನಲ್ಲಿ ತಿನ್ನಲ್ಲ, ಮನೆಯಲ್ಲಿ ಹಬ್ಬ ಇದ್ರೆ ತಿನ್ನಲ್ಲ, ಒಂದು ಹಬ್ಬ ಆದ್ಮೇಲೆ ತಿಂತಾರೆ ಅದಿದೆ, ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಅದನ್ನು ತೆಗೆದುಕೊಳ್ಳೋದಿಲ್ಲ. ಬಹಳ ಅದನ್ನು ತಿಂತೀವಿ ಅನ್ನೋರು ಕೂಡ ಒಂದು ವಾರದಲ್ಲಿ ಒಂದ್ ಸರ್ತಿ ಸಂಡೇ ಸ್ಪೆಷಲ್ ಅನ್ನೋ ತರ ತಗೋಬಹುದು. ಮತ್ತೆ ಇವಾಗ ಕಡಿಮೆ ಆಗಿರ್ಬೋದು, ಹಳೆ ಕಾಲದ ಮನೆಗಳಲ್ಲಿ ಅದನ್ನ ಮಾಡೋದಿಕ್ಕೆ ಬೇರೆ ಪಾತ್ರೆ, ಮಾಡೋದಿಕ್ಕೆ ಬೇರೆ ಹಿಂದ್ಗಡೆ ಒಂದು ಹಂಡೆ ಒಲೆ, ಅದರಲ್ಲಿ ಅಡಿಗೆಯನ್ನ ಮಾಡ್ತಿದ್ರು, ಬಹುತೇಕ ಗಂಡಸರು ಅಡಿಗೆ ಮಾಡ್ತಿದ್ರು. ಮತ್ತು ಎಲ್ಲಾ ಜಾತಿಗಳ ಸ್ವಾಮಿಗಳು ಮಾಂಸ ತಿನ್ನಲ್ಲ, ಆ ಜಾತಿಯಲ್ಲಿ ಇರೋರು ಮಾಂಸ ತಿಂತಾರೆ, ಅವ್ರ ಸ್ವಾಮಿಗಳು ಮಾಂಸ ತಿನ್ನಲ್ಲ. ಇದು ನಮ್ಮ ಸೋಷಿಯಾಲಜಿ, ಇದು ಅವ್ರಿಗೆ ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ. ಅಲ್ಲಿ ಬೌದ್ಧರಲ್ಲಿ ಇರುವಂತಹ ಥೇರವಾದ, ಯಾವುದು ನೀವು ಹೀನಯಾನ ಅಂತ ಕರಿತೀರಾ, ಅದನ್ನ ಥೇರವಾದ ಅಂತ ಕರೀತಾರೆ. ಅದು ಶ್ರೀಲಂಕಾದ ಒಂದು, ಭಾರತದ ಮತ್ತು ಶ್ರೀಲಂಕಾದ ಇನ್ಫ್ಲೂಯೆನ್ಸ್. ಇನ್ನೊಂದು ಮಹಾಯಾನ, ಅದು ಭಾರತ ಮತ್ತು ಚೈನಾ ಇನ್ಫ್ಲೂಯೆನ್ಸ್. ಹೀನಯಾನ ಅಥವಾ ಥೇರವಾದದ ಸನ್ಯಾಸಿಗಳಲ್ಲಿ ಯಾವಾಗ್ಲಾದ್ರೂ ಮಾಂಸವನ್ನ ತೆಗೆದುಕೊಳ್ಬಹುದು ಅನ್ನುವ ಪದ್ಧತಿ ಇದೆ ಅವರಲ್ಲಿ, ಅವರು ಕೂಡ ತೆಗೆದುಕೊಳ್ತಾರೆ. ಮತ್ತು ಹುಣ್ಣಿಮೆ ಹತ್ರ ಬಂದಾಗ ಅದರ ಆಸುಪಾಸಿನ 3 ದಿನಗಳಲ್ಲಿ, ಮತ್ತು ಹುಣ್ಣಿಮೆ ಅದಾದ್ಮೇಲೆ 3 ದಿವಸ ಅಂದ್ರೆ ಒಂದು ವಾರ, ಅವಾಗ ಮಾತ್ರ ಅವರು ಮಾಂಸಾಹಾರವನ್ನ ನಿಲ್ಲಿಸ್ತಾರೆ ಅಥವಾ ಕಡಿಮೆ ಮಾಡ್ಕೊಳ್ತಾರೆ. ನಾನು ಸಾಮಾನ್ಯ ಗೃಹಸ್ಥರ ಬಗ್ಗೆ ಹೇಳ್ತಾ ಇರೋದು. ಅಂದ್ರೆ ಉಳಿದಂತೆ ಅವರು ಎಲ್ಲ ರೀತಿಯ ಮಾಂಸಾಹಾರವನ್ನು ಕೂಡ ಮಾಡ್ತಾರೆ. ನಾಯಿಯನ್ನ ಅದಕ್ಕೆ ಅನ್ನವನ್ನ ತಿನ್ನಿಸಿ, ಅಲ್ಲ ಅಕ್ಕಿ ತಿಂತಾರೆ, ನಾಯಿಗೆ ಅನ್ನವನ್ನು ತಿನ್ನಿಸಿ ಅನ್ನ ಅದರ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗ್ತಿರುವಾಗ ಆ ನಾಯಿಯನ್ನು ಹಿಡಿದು ಜೀವಂತ ನಾಯಿಯನ್ನ ಅದನ್ನ ಕೊಂದು ಅದನ್ನ ಬೇಯಿಸಿ ಅದರ ಹೊಟ್ಟೆಯಲ್ಲಿ ಕರುಳಿನಲ್ಲಿ ಇರುವಂತಹ ಅದು ಅರ್ಧ ಬೆಂದಿರುವ ಅದು ಜೀರ್ಣಿಸ್ಕೊಂಡಿರೋ ಅನ್ನ ಮತ್ತು ಇವ್ರು ಬೇಯಿಸಿರೋ ನಾಯಿಯ ಮಾಂಸ ಅದನ್ನ ತಿನ್ನುವುದು ಬಹಳ ಟೇಸ್ಟಿ ಅಂತ ಹೇಳ್ತಾರೆ. ಜೈನ ಧರ್ಮವನ್ನೇ ಓದಿರೋ ನಾನು ಅದ್ರ ಬಗ್ಗೆನೇ ಅಭ್ಯಾಸ ಮಾಡಿ ಅಲ್ಲಿ ಹೋಗಿ ಇದನ್ನೆಲ್ಲ ಕೇಳಿದಾಗ ಪ್ರಾರಂಭದಲ್ಲಿ ನನಗೆ ಇದೊಂದು ಕಲ್ಚರಲ್ ಶಾಕ್ ಇದೆ, ಸಾಂಸ್ಕೃತಿಕವಾದ ಶಾಕ್ ಇದೆ. ತುಂಬ ಸರ್ತಿ ನಾವೇನು ಅನ್ಕೊಳ್ತೀವಿ ನಮ್ಮ ಸಂಸ್ಕೃತಿ ತುಂಬ ಶ್ರೇಷ್ಠವಾದಿದೆ, ನಾವಲ್ಲಿ ಹೋದ ತಕ್ಷಣ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಬಟ್ ಅವರ ಸಂಸ್ಕೃತಿಯ ವಿಶೇಷತೆಗಳೇನಿದೆ ಅಂತಲೂ ನಾನು ತಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು. ಮೂರನೇದು ಫ್ಯಾಮಿಲಿ ವ್ಯಾಲ್ಯೂಸ್ ದೃಷ್ಟಿಯಿಂದ ಕಳೆದ ಶತಮಾನದಲ್ಲಿ ವಿಯೆಟ್ನಾಂನಷ್ಟು ಯುದ್ಧದಲ್ಲಿ ಸಾವು ನೋವುಗಳನ್ನು ಕಷ್ಟ ನಷ್ಟಗಳನ್ನು ಅನುಭವಿಸಿರೋ ದೇಶಗಳು ಅನೇಕ ಇವೆ. ಸಾವು ನೋವುಗಳನ್ನು ಅನುಭವಿಸಿರೋ ದೇಶಗಳಲ್ಲಿ ವಿಯೆಟ್ನಾಮೇ ಮುಂಚೂಣಿಯಲ್ಲಿ ಬರುತ್ತೆ. ಸತತ 30-35 ವರ್ಷಗಳ ಕಾಲ ಮೊದಲು ಫ್ರೆಂಚರಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೀತು, ಆಮೇಲೆ ಜಪಾನಿಯರು ಆಕ್ಯುಪೈ ಮಾಡಿದ್ರು, ಅವ್ರನ್ನ ಓಡಿಸಿದ ತಕ್ಷಣ ತಿರ್ಗಾ ಫ್ರೆಂಚರು ಬಂದರು, ಅವ್ರ ಜೊತೆ ಯುದ್ಧ ಮಾಡೋತ್ತಿಗೆ ಅಮೆರಿಕ ಬಂತು. ಅಂದರೆ ದಕ್ಷಿಣ ವಿಯೆಟ್ನಾಂನ ಭಾಗ ಎಲ್ಲ ಬಂಡವಾಳಶಾಹಿ ಅಮೆರಿಕ, ಅಂದರೆ ಡೆಮಾಕ್ರಸಿ ಮತ್ತು ಬಂಡವಾಳಶಾಹಿ ಅಮೆರಿಕ ಪರವೆಂತಲು, ಉತ್ತರ ವಿಯೆಟ್ನಾಂ ಎಲ್ಲ ಕೂಡ ಕಮ್ಯುನಿಸ್ಟ್ ವಿಚಾರದ ಪರ ಅಂತಲೂ ಒಂದು ಬ್ಲಾಕ್ ಆಯಿತು, ಡಿವೈಡ್ ಆಯಿತು. ಹೇಗೆ ಕೊರಿಯಾ ಎಲ್ಲ ಡಿವೈಡ್ ಆಯಿತು, ಜರ್ಮನಿ ಕೂಡ ಈಸ್ಟ್ ಆ್ಯಂಡ್ ವೆಸ್ಟ್ ಅಂತ ಆಯಿತು. ಆದರೆ ಇವರ ಅದೃಷ್ಟ ಅದು ಕಟ್ಟಾಗಿ ಮಧ್ಯ ಗೋಡೆ ಕಟ್ಟಲಿಲ್ಲ, ಬರ್ಲಿನ್ ವಾಲ್ ಕಟ್ಟಿದಂಗೆ. ಆ ಎರಡನ್ನು ಕೂಡ ಹೊಚಿಮಿನ್ ಅಂತ ಪ್ರೆಸಿಡೆಂಟು ಅವನದನ್ನು ಯೂನಿಫೈ ಮಾಡಿದ. ಬಟ್ ಈಗಲೂ ಆ ಭಾವನೆ ಇದೆ, ದಕ್ಷಿಣ ಭಾಗದಲ್ಲಿ ಹೆಚ್ಚು ಕಲೆ ಸಂಸ್ಕೃತಿಗೆ ಅವಕಾಶವಿದೆ ಅಂತಲೂ, ಉತ್ತರ ಭಾಗದಲ್ಲಿ ಹೆಚ್ಚು ರಾಜಕೀಯ ವಿಚಾರಗಳು ನಡೆಯುತ್ತೆ ಅಂತಲೂ ಇವತ್ತಿಗೂ ಅವರಲ್ಲಿದೆ. ಈ ಅಂಶಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಯೆಟ್ನಾಮಿನ ದೃಷ್ಟಿಯಿಂದ ಯುದ್ಧದಲ್ಲಿ ಅತ್ಯಂತ ಸಾವು ನೋವು ಅನುಭವಿಸಿದ ದೇಶ ಅಂದೆ. ಅವಾಗ ಪ್ರತಿ ಮನೆಯಲ್ಲಿ ಒಬ್ರು ಅಥವಾ ಇಬ್ರು ಗಂಡಸರು, ಗಂಡು ಮಕ್ಕಳು, ಗಂಡ ಮಾವ ಅಥವಾ ಅಳಿಯ ಮಗ, ಇವರು ಯುದ್ಧದಲ್ಲಿ ಸತ್ತೋರು. ಹೀಗಾಗಿ ಯುದ್ಧಾನಂತರದಲ್ಲಿ ಮತ್ತು ಯುದ್ಧದ ಸಮಯದಲ್ಲಿ ಕೂಡ ವಿಯೆಟ್ನಾಮಿ ಕುಟುಂಬಗಳನ್ನ ಪ್ರೊಟೆಕ್ಟ್ ಮಾಡಿ ಕಾಪಾಡಿ ಆ ಮಕ್ಕಳನ್ನ ಬೆಳೆಸಿ ಮುಂದಕ್ಕೆ ತಂದು ಅವ್ರಿಗೊಂದು ಜೀವನಕ್ಕೆ ದಾರಿ ಮಾಡುವ ಕೆಲಸ ಅಲ್ಲಿಯ ಹೆಂಗಸರ ಮೇಲೆ ಬಂತು. ಹೀಗಾಗಿ ವಿಯೆಟ್ನಾಮಿ ಹೆಂಗಸರು ಬೇರೆ ಕಡೆಯವ್ರನ್ನ ನಾನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ, ಭಯಂಕರವಾದಂಥ ಒಂದು ಫಿಸಿಕಲ್ ಸ್ಟ್ರೈನ್ ಅನ್ನು ತೆಗೆದುಕೊಳ್ಳೋ ಕೆಲಸಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡ್ರು ಎತ್ತಾಕೋ ಕೆಲಸ ಬಂದರೆ ಮನೇಲಿ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡ್ರು ಬೇರೆಯವ್ರು ತೆಗೆದಾಕಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪುರುಷರೇ ಮಾಡ್ತಾರೆ. ವಿಯೆಟ್ನಾಂನಲ್ಲಿ ಎರಡೆರಡು ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು 8 ಫ್ಲೋರ್, 10 ಫ್ಲೋರ್ ಇರೋ ಲಿಫ್ಟ್ಗಳಲ್ಲಿ ಅದನ್ನು ಎತ್ತಾಕೊಂಡು ಬಂದು ಅದನ್ನು ಮನೆಗಳಿಗೆ ಡೆಲಿವರ್ ಮಾಡೋ ಕೆಲಸಗಳನ್ನು ಮಾಡೋರು ನಾನೇ ನೋಡಿದ್ದೆ. ರಸ್ತೆಗಳಲ್ಲಿ ಹಣ್ಣುಗಳು, ಬೇರೆ ಬೇರೆ ಪದಾರ್ಥಗಳನ್ನು ಸೈಕಲ್ಗಳಲ್ಲಿ ಮಾರಾಟ ಮಾಡುವ ಹೆಂಗಸರುಗಳು, ಮಧ್ಯವಯಸ್ಸಿನ ಹೆಂಗಸರುಗಳು ಎಲ್ಲರೂ ಕೂಡ ವಿಯೆಟ್ನಾಮಿಗಳು ಹೆಂಗಸರು. ಮೂರನೇದು ಅಲ್ಲಿರುವಂಥ ಸಾವಿರ ಸಾವಿರ ಸಾವಿರ ಗಟ್ಟಲೆ ಕಾಫಿ ಶಾಪ್ಗಳು, ಕಾಫಿ ಪ್ರಿಯರು ವಿಯೆಟ್ನಾಮಿ ಜನ. ಅದಕ್ಕೆ ನಂಗೆ ಭಾಳ ಸಂತೋಷವಾಯಿತು, ನಾನು ತುಂಬ ಕಾಫಿ ಕುಡಿಯೋನಾದ್ರಿಂದ ನಂಗೆ ಭಾಳ ಸಂತೋಷ, ನಮ್ಮ ಸಂತೋಷ ಅವ್ರಿಗೆ ಗೊತ್ತಿದೆ. ಅಲ್ಲಿ ಕಾಫಿ ಹೌಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕದು ಅದನ್ನು ನಡೆಸುವಂಥವರೆಲ್ಲ ಮಹಿಳೆಯರೇ. ಮತ್ತು ಯಾವುದನ್ನ ನೀವು ಮೀಡಿಯಂ ಲೆವೆಲ್ನ ಮೆಟಲ್ ಇಂಡಸ್ಟ್ರಿ ಅಂತ ಕರಿತೀರಾ, ಅಂದರೆ ಮಧ್ಯಮ ಹಂತದ ಲೋಹ ಉತ್ಪಾದನೆಯ ಕೈಗಾರಿಕೆಗಳಿದೆ, ಆ ಲೋಹವನ್ನು ಅದರನ್ನು ಕರಗಿಸಿ ಅದರಿಂದ ಕತ್ತಿಯನ್ನು, ಕುಡುಗೋಲನ್ನು ಅಥವಾ ಇನ್ನೊಂದು ಯಂತ್ರವನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳಿದೆ, ಕೈಗಾರಿಕೆಗಳಿದೆ, ಅಲ್ಲಿ ಕೆಲಸ ಮಾಡುವವರು ಮಹಿಳೆಯರು. ಇದು ಭಾರತೀಯ ಸಂಸ್ಕೃತಿಗೆ ಹೋಲಿಸಿದಾಗ ವಿಯೆಟ್ನಾಂನಲ್ಲಿ ಕಂಡುಬರುವಂತಹ ಒಂದು ವಿಶೇಷವಾದಂತಹ, ನಮ್ಮಲ್ಲಿ ಅಷ್ಟಾಗಿ ಇಲ್ಲದಂತಹ ಅಂಶ. ಇದರರ್ಥ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋರು ಅಥವಾ ನಾವೇ ನಗರ ಪ್ರದೇಶದಲ್ಲಿ ನೋಡುವಂಥ ಕೂಲಿಯನ್ನು ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋ ಹೆಂಗಸರು ಅವ್ರು ಮಾಡ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತನ್ನು ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಒಟ್ಟು ಸರಾಸರಿಯಾಗಿ ನೋಡಿದಾಗ ಈ ರೀತಿಯ ಇಂಡಸ್ಟ್ರಿಗಳಲ್ಲಿ ಅವ್ರು ಕಡಿಮೆ. ಉದಾಹರಣೆಗೆ ಆರ್ಮಿನಲ್ಲೆಲ್ಲ ಈಗ ಮಹಿಳೆಯರಿಗೆ ನಮ್ಮಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ ಅಲ್ವೇ. ವಿಯೆಟ್ನಾಂನಲ್ಲಿ ವಿಯೆಟ್ನಾಮಿ ಯುದ್ಧದ ಸಮಯದಲ್ಲಿ 8 ವರ್ಷ, 12 ವರ್ಷ, 14 ವರ್ಷದ ಹುಡುಗಿಯರು ಕೈಯಲ್ಲಿ ರೈಫಲ್ ಹಿಡ್ಕೊಂಡು ಆಕಾಶದಿಂದ ಅವ್ರ ದೇಶದ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡುತ್ತಿದ್ದ ಅಮೆರಿಕದ ಯುದ್ಧ ವಿಮಾನಗಳನ್ನ ಹೊಡೆದಾಕಿದ್ದಾಳೆ. ಒಬ್ಳು ಹುಡುಗಿ 17 ಅಮೆರಿಕದ ಯುದ್ಧ ವಿಮಾನಗಳನ್ನ ಒಬ್ಳೆ ಹೊಡೆದಾಕಿದ್ದಾಳು. ಆಮೇಲೆ ಆ ವಿಮಾನಗಳಿಂದ ಅವರು ಬಾಂಬ್ಗಳನ್ನು ಹಾಕಿದಾಗ ಆ ಬಾಂಬಲ್ಲಿ ಪಿನ್ ಇರುತ್ತೆ, ಆ ಬಾಂಬ್ ಬ್ಲಾಸ್ಟ್ ಆದಾಗ ಅದರಲ್ಲೊಂದು ಮೆಟಲ್ ಇರುತ್ತಲ್ಲ, ಆ ಮೆಟಲ್ ಅನ್ನು ತೆಗೆದುಕೊಂಡು ಅದನ್ನ ಜಜ್ಜಿ ಆಕಾರ ಕೊಟ್ಟು ಕಿವಿಗೆ ಬೇಕಾಗಿರೋ ರಿಂಗ್ಗಳಾಗಿ ಆಭರಣಗಳಾಗಿ ಮಾಡ್ಕೊಂಡಿದ್ದಾರೆ. ಇದು ದ ಇಂಡಾಮಿಟಬಲ್ ಸ್ಪಿರಿಟ್. ಯಾಕಿದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆಕಾಶದಿಂದ ಎಸೆಯುವ ಪ್ರತಿಯೊಂದು ವಸ್ತುವನ್ನ ನಾವು ಆನಂದದಿಂದ ತಗೊಳ್ತೀವಿ, ಆಭರಣವಾಗಿ ಮಾಡ್ಕೊಳ್ತೀವಿ, ಮತ್ತು ನಿಮ್ಮ ಮೇಲೆ ನಾವು ವಾಪಸ್ ಪ್ರಯೋಗ ಮಾಡ್ತೀವಿ ಅದನ್ನ. ಇದನ್ನ ಅವರು ತುಂಬಾ, ಉದಾಹರಣೆಗೆ ಯಾವುದೋ ಬಾಂಬ್ ಸಿಡ್ದಿಲ್ಲ, ಅದನ್ನ ಬಳಸ್ಕೊಂಡು ವಾಪಸ್ ಅದರಿಂದ ಇನ್ನೇನೋ ಒಂದು ವಸ್ತುವನ್ನ ಮಾಡುವಂಥದ್ದು, ಅದನ್ನ ಮಾಡ್ತಾರೆ. ಇನ್ನೊಂದು ಮೌಲ್ಯ ದೃಷ್ಟಿಯಿಂದ ಬಹಳ ನಾನು ಹೇಳಲೇಬೇಕು ಅಂತ ಅನ್ಕೊಂಡಿರೋ ಪಾಯಿಂಟ್ ಏನು ಅಂದ್ರೆ, ದೇಶಭಕ್ತಿಗೆ ಸಂಬಂಧಪಟ್ಟಿದ್ದು. ಅದನ್ನ ಕಮ್ಯುನಿಸ್ಟ್ರು ದೇಶ ಪ್ರೇಮ ಅಂತ ಕರೀತಾರೆ. ಯಾವುದನ್ನ ನಾವು ರೈಟ್ ವಿಂಗ್ ಅಂತೀವಿ ಅಥವಾ ನ್ಯಾಷನಲಿಸ್ಟ್ ಅಂತೀವಿ, ಅವ್ರು ದೇಶಭಕ್ತರು ಅಂತ ಕರೀತಾರೆ. ಆ ಪದ ಏನೇ ಇರಲಿ, ಅಲ್ಲಿ ಈ ಸತತವಾದ 40 ವರ್ಷಗಳ ವಿದೇಶಿ ಆಕ್ರಮಣದ ಕಾರಣಕ್ಕೋಸ್ಕರವಾಗಿ ಈ ಚಿಕ್ಕ ಹುಡುಗರನ್ನ ಮಾತಾಡಿಸ್ಬೇಕಾದ್ರೆ, ಮಕ್ಕಳನ್ನ ಮಾತಾಡಿಸ್ಬೇಕಾದ್ರೆ ಕೂಡ ವಿಯೆಟ್ನಾಂ ಅನ್ನೋ ಪದ ಹೇಳಬೇಕಾದ್ರೆ ಅವರು ತಮ್ಮ ಎದೆ ಮುಟ್ಕೊಂಡು ಹೇಳ್ತಾರೆ, ಈ ತರ ಕೈ ತೋರಿಸ್ಬಿಟ್ಟು ಹೇಳ್ತಾರೆ. ವಿಯೆಟ್ನಾಂ ಅಂದ್ರೆ ನಂದಿದು ಅಂತ ನಾವು ಹೇಳ್ತೀವ, ನಮ್ಮ ದೇಶದ ಶಿಕ್ಷಣದಲ್ಲಿದೆಯಾ, ಯಾವುದೇ ಸರ್ಕಾರ ಬರಲಿ ಆ ಶಿಕ್ಷಣದಲ್ಲಿ ಅದನ್ನ ತರಕ್ಕಿನ್ನೂ ಸಾಧ್ಯ ಆಗಿಲ್ಲ, ಇದು ಫ್ಯಾಕ್ಟ್. ಎರಡನೇದು, ವಿಯೆಟ್ನಾಂನಲ್ಲಿ ದೇಶದ ಬಗ್ಗೆ ಇರುವಂತಹ ಕಾಳಜಿ ಇದೆಯಲ್ಲ, ಅದು ಬಹಳ ಕ್ಲಿಯರ್ ಆಗಿ ಕಂಡುಬರುತ್ತೆ. ಬಹಳ ಸ್ಟ್ರಾಟಜಿಕ್ ಆಗಿ ಗೌರ್ಮೆಂಟು ಯೋಚನೆ ಮಾಡೋದಿಲ್ಲ, ಜನನೂ ಯೋಚನೆ ಮಾಡೋದು. ನಮ್ಮ ದೇಶದಲ್ಲಿ ಜನಗಳೇ ರಾಜಕಾರಣಿಗಳಿಗಿಂತ ನಾಜೂಕಾಗಿ ಮಾತಾಡ್ತಾರೆ ಇವತ್ತು. ಅಲ್ಲಿ ಚೀನಾನೋ ಭಾರತನೋ ರಷ್ಯಾನೋ ನನ್ನ ದೇಶಕ್ಕೆ ಯಾವುದು ಪೂರಕನೋ, ನನ್ನ ದೇಶದ ಅಂದ್ರೆ ವಿಯೆಟ್ನಾಂನ ಬೆಳವಣಿಗೆಗೆ ಯಾವುದು ಪೂರಕನೋ ಅದೇ ನನಗೆ ಮೌಲ್ಯ. ದಟ್ ಈಸ್ ಎ ವ್ಯಾಲ್ಯೂ ವಿಚ್ ವಿಲ್ ಬ್ರಿಂಗ್ ಪ್ರಾಸ್ಪರಿಟಿ ಅಂಡ್ ಪ್ರೋಗ್ರೆಸ್ ಟು ಮೈ ಕಂಟ್ರಿ ವಿಯೆಟ್ನಾಂ. ಇದನ್ನ ನೋಡಿ ನಾನು ದಂಗು ಬಡ್ದು ಹೋಗ್ಬಿಟ್ಟೆ, ನಾಚಿಕೆಯಿಂದ ತಲೆ ತಗ್ಗಿಸ್ಬಿಟ್ಟೆ. ನಾನು ಯಾಕಿದನ್ನ ನಾನು ಇಷ್ಟು ಒಂದು ಭಾವನೆಯ ಸಮೇತ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ನಾವು ಮಾಡ್ತಿಲ್ಲ. ಯಾಕಂದ್ರೆ ನಾವು ಹೇಳ್ತಾ ಇರುವುದು ಮಾತಿನ ಒಂದು ಅರಮನೆ, ಬುದ್ಧನ ದೇಶ, ಗಾಂಧಿಯ ದೇಶ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇದು ಉಲ್ಲಾಳದ ಅಬ್ಬಕ್ಕನ ದೇಶ, ಅಥವಾ ಇದು ಶಿವಾಜಿಯ ದೇಶ, ಇದು ಒನಕೆ ಓಬವ್ವನ ದೇಶ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ದೇಶ, ಹೌದಲ್ಲ? ಅದನ್ನ ನಾವು ಹೇಳ್ತಿಲ್ಲ. ನಮ್ಮ ದೇಶದ ವೀರ ಮಹಿಳೆಯರು ವೀರ ಪುರುಷರ ಪರಾಕ್ರಮದ ಕಥೆಗಳನ್ನ ನಾವು ಪ್ರೈಮರಿ ಸ್ಕೂಲಿಂದ PG ತನಕ, ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಎಲ್ಲೂ ಹೇಳ್ಕೊಡಲ್ಲ. ಭಾರತವನ್ನ ನಾವು ಗಾಂಧಿ ಮತ್ತು ಬುದ್ಧನಿಗೆ ದತ್ತು ಬರ್ಕೊಟ್ಬಿಟ್ಟಿದೀವಿ. ಬುದ್ಧನನ್ನೇ ನೆಚ್ಕೊಂಡು 80% ಪಾಪ್ಯುಲೇಷನ್ ಬೌದ್ಧರಾಗಿರೋ ವಿಯೆಟ್ನಾಂನಲ್ಲಿ ಅವರು ಪರಾಕ್ರಮವನ್ನು ಬಿಟ್ಟಿಲ್ಲ. ಪರಾಕ್ರಮ ಒಂದು ವ್ಯಾಲ್ಯೂ, ನಮಗೆ ಪರಾಕ್ರಮ ಒಂದು ಮೌಲ್ಯ ಅಂತಾನೆ ಅನಿಸಿಲ್ಲ. ಇವತ್ತು ಯಾರೋ ಸೈನಿಕರು, ಯಾರೋ ಪೊಲೀಸ್ನವರು, ಯಾರೋ CRPFನವರು ಆ ಕೆಲಸ ಮಾಡ್ತಾರೆ. ಯಾಕಿದೆ ಹೇಳಿ ನಾನು ನಿಲ್ಲಿಸ್ತೀನಿ ನನ್ನ ನಿರೂಪಣೆಯನ್ನ. ವಿಯೆಟ್ನಾಮಿನ ಹನಾಯ್ ನಗರದಲ್ಲಿ ನಾನಿದ್ದೆ, ಅದು ಕ್ಯಾಪಿಟಲ್ ಸಿಟಿ. ಅಲ್ಲಿ ಒಂದು ವುಮೆನ್ಸ್ ಮ್ಯೂಸಿಯಂ ಇದೆ. ಆ ವುಮೆನ್ಸ್ ಮ್ಯೂಸಿಯಮ್ ನಾನು ಒಂದು ತೀರ್ಥಕ್ಷೇತ್ರ ತರ ಎಷ್ಟು ಸತಿ ಹೋಗಿ ಬಂದಿದ್ದೀನೋ ಗೊತ್ತಿಲ್ಲ. ನಮ್ಮ ಎಂಬೆಸಿಯ ಕಲ್ಚರಲ್ ಸೆಂಟರ್ನ 2 ರಸ್ತೆ ಪಕ್ಕದಲ್ಲಿ ಇತ್ತದು. ಹೈಬಾ ಚುಂಗ್ ಅಂತ ಇಬ್ರು ಅಕ್ಕ ತಂಗಿಯರಿದ್ರು ಹೈಬಾ, ಅವರು ಚೈನಾ ವಿದೇಶದಿಂದ ಬಂದಂತಹ ದಾಳಿಯನ್ನ ಆನೆಗಳ ಮೇಲೆ ಕೂತು ಅವರು ವಿರೋಧಿಸಿದ್ರು ಮತ್ತು ಯುದ್ಧದಲ್ಲಿ ಅವರು ಹತರಾದ್ರು. ಅವ್ರ ನೆನಪಿನಲ್ಲಿ ಆ ರಸ್ತೆಗೆ ಹೆಸರಿಟ್ಟಿದ್ದಾರೆ, ಹೈಬಾ ಚುಂಗ್ ಸಿಸ್ಟರ್ ಸ್ಟ್ರೀಟ್ ಅಂತ. ಆ ರಸ್ತೆಯಲ್ಲಿ ಮ್ಯೂಸಿಯಂ ಇದೆ. ವಿಯೆಟ್ನಾಮಿ ಸಂಸ್ಕೃತಿಯ ಆದಿಕಾಲ, ಅದರ ರಾಜಪ್ರಭುತ್ವದ ಕಾಲ ಮತ್ತು ಯುದ್ಧದ ಕಾಲ ಅಂದ್ರೆ ಅಮೆರಿಕ ವಾರ್ನ ಕಾಲ, ಅದ್ರ ಬಗ್ಗೆ ಮ್ಯೂಸಿಯಂನ ಮಾಡಿದ್ದಾರೆ. ಪರಮಾದ್ಭುತವಾದಂತ ಮ್ಯೂಸಿಯಂ. ಅದನ್ನ ನೋಡಿದ್ರೆ

0: ಮತ್ತು ಪರಾಕ್ರಮ ಎರಡನ್ನೂ ಇಟ್ಕೊಂಡಿದ್ದಾರೆ. ಕುಟುಂಬ ವ್ಯವಸ್ಥೆ ಕುಸಿತಾ ಇದೆ, ಹಾಗಾಗಿ ನಮ್ಮ ಕುಟುಂಬಗಳ ಬಗ್ಗೆ ಅವ್ರಿಗೆ ಗೌರವ ಆಶ್ಚರ್ಯ ಇದೆ. ಎರಡನೇದು, ಮನೆಗಳಲ್ಲಿ ಆಹಾರವನ್ನು ತಯಾರು ಮಾಡುವ ಪದ್ಧತಿ ಅಷ್ಟು ಕಡಿಮೆ ಇದೆ ನಗರ ಪ್ರದೇಶದಲ್ಲಿ, ನಾನು ಹೇಳಿದ್ದು ಅದು ಕೂಡ ಅವ್ರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತೆ. ಆದರೆ ಇದು ಸ್ವಲ್ಪ ಅವ್ರದ್ದು ಇಂಪ್ರೂವ್ ಆಗಬೇಕಾಗಿರೋ ಭಾಗಗಳು ಅವ್ರ ದೃಷ್ಟಿಯಿಂದ, ನಮ್ಮ ದೃಷ್ಟಿಯಿಂದ. ಅವರಿಂದ ನಾವು ಕಲಿಬೇಕಾಗಿರೋದು ಪರಾಕ್ರಮನೂ ಒಂದು ಮೌಲ್ಯ ಅನ್ನೋದು, ದೇಶಪ್ರೇಮ ಅಥವಾ ದೇಶಭಕ್ತಿ ಎನ್ನುವುದು ಬಹಳ ದೊಡ್ಡ ಒಂದು ಒಂದು ಮೌಲ್ಯ ಅನ್ನುವುದನ್ನು ಪ್ರಾಕ್ಟಿಕಲಿ ನಮ್ಮ ಲೈಫ್ನಲ್ಲಿ ನಾವು ನೋಡೋದಿಕ್ಕೆ ವಿಯೆಟ್ನಾಮಿನ ಈ ಒಂದು ಮೌಲ್ಯದ ಒಂದು ಮೀಮಾಂಸೆಯನ್ನು ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಅನ್ಸುತ್ತೆ. ಯಾಕಂದರೆ ನಮ್ಗದು ಎಲ್ಲೋ ಇದೆ ಅನ್ಸುತ್ತೆ. ಇವಾಗ ಕಾಶ್ಮೀರದ ಬಗ್ಗೆ ನೋಡಿದ್ರೆ ಅದು ಎಲ್ಲೋದು ಸಮಸ್ಯೆ, ಅದು ಕಾಶ್ಮೀರಿ ಪಂಡಿತರ ಸಮಸ್ಯೆ ಅನ್ಸುತ್ತೆ, ಅದು ಭಾರತೀಯ ಕಾಶ್ಮೀರಿಯ ಸಮಸ್ಯೆ ಅಂತ ಅನ್ಸಲ್ಲ, ಏನ್ ಇಂಡಿಯನ್ ಕಾಶ್ಮೀರಿ ವಿಷಯ ಅಂತ ಅನ್ಸಲ್ಲ. ಹಾಗಾಗಿ ನಮಗೆ ಈ ಡೋಸ್ ಇದೆಯಲ್ಲ, ಅಹಿಂಸೆಯ ಡೋಸು ಸ್ವಲ್ಪ ಜಾಸ್ತಿ ಆಯಿತು ಅಂತ ವಿಯೆಟ್ನಾಮಿನ ಮೌಲ್ಯಗಳ ಜೊತೆಗೆ ಭಾರತದ ಪರಂಪರೆಯ ಮೌಲ್ಯಗಳನ್ನು ನೋಡಿದಾಗ ಅದು ಅನುಭವಕ್ಕೆ ಬರುತ್ತೆ.
1: ಇದುವರೆಗೆ ಬರಹಗಾರ ಹರೀಶ್ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

ಹಲೋ, ಹಾಯ್, ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:02 ಆಗ್ತಾ ಇದೆ. ಸೊ ಇವತ್ತಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಕೇಳುಗರೆ. ಇವತ್ತಿನ ಜನಧನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ, ನಿಮ್ಮ RJ ಸೈಫುಲ್ಲಕುತ್ತಾರ್. ಸೊ ಹಾಗೆಯೇ ಇವತ್ತಂತೂ ಖಂಡಿತವಾಗಿಯೂ ಕೂಡ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತನಾಡ್ತೀನಿ. ಯಾಕಂತ ಹೇಳಿದರೆ, ಇವತ್ತು ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನಾನೊಂದು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಲೈಫ್ ಎಷ್ಟೊಂದು ಫಾಸ್ಟ್ ಆಗಿಬಿಟ್ಟಿದೆ ಅಲ್ವಾ ಅಂತ ಹೇಳಿಕೊಂಡು. ಇವತ್ತು ನಾವು ಪ್ರತಿಯೊಂದಕ್ಕೂ ಕೂಡ ನಾವು ನೋಡಿ ಶಾರ್ಟ್ಕಟ್ ಹುಡುಕ್ತಾ ಇದ್ದೀವಿ. ಅದೇ ವಿಷಯದ ಮೇಲೆ ಆಗಿರುತ್ತೆ ಇವತ್ತು ನಾನು ಮಾತನಾಡ್ತಾ ಇರುವಂಥದ್ದು. ಎರಡು ಸೂಪರ್ ಟಾಪಿಕ್ ಕೂಡ ನಾನು ಇವತ್ತು ತಂದಿದ್ದೀನಿ. ಬಹುಶಃ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಹಂಚಿಕೊಳ್ಳುತ್ತೀರಿ ಅಂತ ಭರವಸೆ ಖಂಡಿತವಾಗಿಯೂ ಕೂಡ ಇದೆ. ಸೊ ಮೊದಲನೇ ವಿಷಯ ಏನಪ್ಪ ಅಂತ ಹೇಳಿದರು ನೋಡಿ, ಇವತ್ತು ನಮಗೆ ಒಂದು ಕಪ್ ಕಾಫಿ ಬೇಕು. ಮನೆಯಲ್ಲಿ ಯಾರೂ ಕೂಡ ಇಲ್ಲ, ಒಬ್ಬನೇ ಇರ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ನೀವು ಸ್ಮಾರ್ಟ್ಫೋನ್ ತಗೊಂಡು, ಸೊ ಅಲ್ಲಿ ಆರ್ಡರ್ ಮಾಡಿದರೆ ಸಾಕು, ಒಂದು ಕ್ಲಿಕ್ ಮಾಡಿದರೆ ಸಾಕು, 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಕಾಫಿನೂ ಬರುತ್ತೆ, ಅದಕ್ಕೆ ಬೇಕಾಗಿರುವಂತಹ ಸ್ನ್ಯಾಕ್ಸ್ ಕೂಡ ಬರುತ್ತೆ ಅಲ್ವಾ. ಇವಾಗೊಂದು ಮಧ್ಯಾಹ್ನದ ಸಂದರ್ಭದಲ್ಲಿ ಕೂಡ ಮನೆಯಲ್ಲಿ ಯಾರು ಇರಲ್ಲ, ಎಲ್ಲ ಯಾವುದೋ ಒಂದು ಹಬ್ಬಕ್ಕೋ ಅಥವಾ ಇನ್ನಿತರ ನೆಂಟರ ಮನೆಗೋ ಹೀಗೆ ಹೋಗಿರ್ತಾರೆ. ಮನೆಯಲ್ಲಿ ಒಬ್ಬರಿರ್ತೀರಿ ಅಥವಾ ಮನೆಯಲ್ಲಿ ಅಡುಗೆನೇ ಮಾಡಿರಲ್ಲ, ಎಲ್ಲೋ ಹೊರಗಡೆ ಹೋಗಿ ಬಂದು ಸ್ವಲ್ಪ ಲೇಟಾಗಿರುತ್ತೆ. ಇಲ್ಲಪ್ಪ, ಬಿಸಿ ಬಿಸಿ ಊಟ ಬೇಕು, ಅದಕ್ಕೂ ಕೂಡ ಒಂದು ಕ್ಲಿಕ್ ಮಾಡಿದರೆ ಸಾಕು. ಆ ಸಂದರ್ಭದಲ್ಲಿ ಡೆಲಿವರಿ ಬಾಯ್ಸ್ ಏನಿರ್ತಾರೋ, ಸೊ ಅವರು ತಂದು ಕೊಡ್ತಾರೆ. ದಿನಸಿ ಸಾಮಾನು ಬೇಕು. ಮುಂಚೆಲ್ಲ ಹೋಗ್ತಾ ಇದ್ದೆವು, ನಡ್ಕೊಂಡು ಯಾವ್ಯಾವ ಸ್ಟೋರು ಬಂಡಸಾಲೆ ಅಂತೆಲ್ಲ ಹೇಳಿಕೊಂಡು ಸೀದಾ ಹೋಗ್ತಾ ಇದ್ದೆವು. ಆದರೂ ಕೂಡ ಮತ್ತೆ ಇವಾಗ ಏನಾಗಿದೆ ಅಂದರೆ, ದಿನಸಿ ಸಾಮಾನು ಬೇಕು ಅಂತ ಹೇಳಿದರೆ ಒಂದು ಕ್ಲಿಕ್ ಮಾಡಿದರೆ ಸಾಕು, ಅಲ್ಲಿಯೂ ಕೂಡ ಡೆಲಿವರಿ ಬಾಯ್ಸ್ ಬಂದು ನಿಮ್ಮ ಮನೆಗೇ ತಂದು ಕೊಡ್ತಾರೆ. ಬಟ್ಟೆ ಬರಬೇಕಾ ಅಷ್ಟೇ ಯಾಕೆ, ಮೆಡಿಸಿನ್ ಕೂಡ ಇವತ್ತು ಅಪ್ಲಿಕೇಶನಲ್ಲಿ ಕೂಡ ಬರ್ತಾ ಇದೆ. ಸೊ ಅದಕ್ಕೂ ಕೂಡ ಇತ್ತೀಚೆಗೆ ಪ್ರತಿಭಟನೆ ಆದದ್ದು ಕೂಡ ನಿಮಗೆ ಗೊತ್ತಿರ್ಬೋದು. ಸೊ ಈ ರೀತಿ ಎಲ್ಲವೂ ಕೂಡ ಇವತ್ತು ಏನಾಗ್ತಾ ಇದೆ ಅಂದರೆ, ಡೆಲಿವರಿ ಬಾಯ್ಸ್ ಯಾರಿರ್ತಾರೋ, ಸೊ ಅವರು ತಂದು ನಿಮ್ಮ ಮನೆಗೆ ತಂದು ಮನೆ ಬಾಗಿಲಿಗೇ ತಂದು ಕೊಡುವಂತಹ ವ್ಯವಸ್ಥೆ ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಸೊ ಖಂಡಿತ ಇದರಿಂದಾಗಿ ನಮ್ಮ ಸಮಯ ಒಂದು ಕಡೆ ಉಳಿತಾಯ ಆಗ್ತಿದೆ ಅಂತ ನಾವು ಹೇಳ್ಬೋದು. ಲೈಫ್ ಈಸಿ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಯಾರು ತಾನೇ ನಡ್ಕೊಂಡು ಹೋಗೋದು, ಯಾರು ತಾನೇ ಅಷ್ಟು ದೂರ ನಾವು ಹೋಗಬೇಕು, ಅಲ್ಲಿ ಹೋದರೆ ಸಮಯವೂ ಕೂಡ ವ್ಯರ್ಥ, ಇಲ್ಲ ಅಡುಗೆ ಮನೆ ಯಾರು ಮಾಡುವುದು, ಕೆಲಸ ಯಾರು ಮಾಡುವುದು, ಈ ರೀತಿಯಲ್ಲೆಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಬರುತ್ತೆ. ಆದರೆ ಇದರ ಬೆನ್ನಲ್ಲೇ ಒಂದು ಸಣ್ಣ ಮೈನಸ್ ಪಾಯಿಂಟ್ ಕೂಡ ಇರುತ್ತೆ. ಯಾಕಂದರೆ ಮೊದಲೆಲ್ಲ ನೋಡಿ, ನಾವು ಒಂದು ವಸ್ತುವಿಗೆ ಬೇಕಾಗಿ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೆವು, 4 ಜನರ ಮುಖ ನೋಡ್ತಾ ಇದ್ದೆವು, ಅಂಗಡಿಯವನ ಹತ್ತಿರ ಚೌಕಾಶಿ ಕೂಡ ಮಾಡ್ತಾ ಇದ್ದೆವು, ದಾರಿಯಲ್ಲಿ ಸಿಕ್ಕವರ ಜೊತೆ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೆವು, ಮಾತನಾಡ್ತಾ ಇದ್ದೆವು. ಆದರೆ ಇವತ್ತು ಆ ಸಾಮಾಜಿಕ ಒಡನಾಟ, ಆ ದೈಹಿಕ ಶ್ರಮ ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಾ ಇದೆ. ಸೊ ಅದು ಇನ್ನೂ ಕೂಡ ಕಳೆದು ಹೋಗಿಲ್ಲ. ಕೆಲವರು ಈಗಲೂ ಕೂಡ ಮಾರ್ಕೆಟ್ ಹೋಗ್ತಾರೆ, ಇದು ಮಾಡ್ತಾರೆ, ಎಲ್ಲವೂ ಕೂಡ ಆಗ್ತಾ ಇದೆ. ಆಗಿಲ್ಲ ಅಂತ ಹೇಳ್ಕೊಂಡಲ್ಲ, ಯಾಕಂದರೆ ಇವತ್ತಿನ ಕೆಲವೊಂದಿಷ್ಟು ಮಾಲ್ಗಳಲ್ಲಿ ನಾವು ನೋಡಲಿಕ್ಕೆ ಹೋದರೆ ಅಷ್ಟೇ ಜನ ಇರ್ತಾರೆ. ಆದರೆ ಆ ಒಡನಾಟವು ಕೂಡ ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಇನ್ನು ಎಲ್ಲವೂ ಕೂಡ ಆನ್ಲೈನ್ಗೆ ಅವಲಂಬಿತರಾಗ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಟೆಕ್ನಾಲಜಿ ನಮ್ಮನ್ನು ನಮಗೆ ಗೊತ್ತಿಲ್ಲದ ಹಾಗೆ ಒಂದು ಕಡೆ ಸೋಮಾರಿಗಳನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳಿಕೊಂಡು ಒಂದು ವಿಷಯ. ಸೊ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕರೆ ಮಾಡಿ ತಿಳಿಸ್ಬೋದು. 6364249499 ಈ ಒಂದು ಸಂಖ್ಯೆಗೆ ಇದೊಂದು ವಿಷಯ. ಆದರೆ ಸೊ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತ ಹೇಳಿದರೆ, ನಾವಿವಾಗ ಮೊಬೈಲ್ನಲ್ಲಿ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಸೋಫಾ ಮೇಲೆ ಕೂತಾಗ ಏನು ಮಾಡ್ತಾ ಇರ್ತೀವಿ? ಸುಮ್ಮನೆ ಇರಲ್ಲ, ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಇನ್ಸ್ಟಾಗ್ರಾಮ್ ಅದೇನೋ ರೀಲ್ಸ್ ನೋಡ್ತಾ ಇರ್ತೀವಿ, ಫೇಸ್ಬುಕ್ಕಲ್ಲೂ ಕೂಡ ರೀಲ್ಸ್ ನೋಡ್ತಾ ಇರ್ತೀವಿ, ಅಥವಾ ಯಾರೋ ಬರೆದ ಆರ್ಟಿಕಲ್ ಓದ್ತಾ ಇರ್ತೀವಿ, ಯೂಟ್ಯೂಬ್ನನ್ನು ಕೂಡ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಅಲ್ಲೇನಾದರೂ ಒಂದು ವಿಷಯ ಬಂದರೆ ಸೊ ಅದನ್ನು ಕೂಡ ನೋಡ್ತಾ ಇರ್ತೀವಿ, ಮಾಹಿತಿ ಪಡೀತಾ ಇರ್ತೀವಿ, ಈ ರೀತಿ ಮಾಡ್ತಾ ಇರ್ತೀವಿ. ಆದರೆ ಆ ಸಡನ್ನಾಗಿ ಒಂದು ಸ್ಟೇಟಸ್ ಬಂದುಬಿಡುತ್ತೆ, ಯಾರೋ ಒಬ್ಬರು ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇರುವುದನ್ನು ಫೋಟೋ ಹಾಕಿರ್ತಾರೆ, ಯಾರೋ ಒಬ್ಬರು ಎಷ್ಟೋ ದೂರ ಹೋಗಿರುವುದನ್ನು, ಅಂದರೆ ಯಾವುದೋ ಒಂದು ಪಿಕ್ನಿಕ್ಕಿಗೋ ಟೂರಿಗೆ ಹೋಗಿರುವುದನ್ನು ಅದರ ಫೋಟೋ ಹಾಕಿರ್ತಾರೆ, ಅದನ್ನು ನೀವು ನೋಡ್ತೀರಿ. ಇನ್ನೊಬ್ಬರು ಯಾವುದೋ ಒಂದು ಹೊಸ ಕಾರ್ ತಗೊಂಡಿರ್ತಾರೆ, ಸೊ ಅದನ್ನು ಕೂಡ ರೀಲ್ಸ್ ಮಾಡಿರ್ತಾರೆ, ಅದನ್ನು ನೀವು ಕೂಡ ನೋಡ್ತೀರಿ. ಮಗದೊಬ್ಬರು ಯಾವುದೋ ಒಂದು ದುಬಾರಿ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಿರೋದನ್ನು ಕೂಡ ನೀವು ನೋಡ್ತೀರಿ, ಸೊ ಅದನ್ನು ಕೂಡ ನೀವು ಸ್ಟೇಟಸ್ನಲ್ಲಿ ನೋಡ್ತೀರಿ. ಆದರೆ ಅದನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಬೇಜಾರು ಶುರುವಾಗುತ್ತೆ. ಅವರೆಲ್ಲ ಎಷ್ಟೊಂದು ಲೈಫ್ ಎಂಜಾಯ್ ಮಾಡ್ತಿದ್ದಾರೆ,
ನಾನಿನ್ನೂ ಕೂಡ ಇಲ್ಲೇ ಕೂತು ಮೊಬೈಲ್ ನೋಡ್ತಾ ಇದ್ದೀನಲ್ವೋ ಅಂತ ಒಂದು ಕೀಳರಿಮೆ ಕೂಡ ಕಾಡುತ್ತೆ. ಸೊ ಇದನ್ನೇ ಇವತ್ತಿನ ಸೈನ್ಸ್ ಭಾಷೆಯಲ್ಲಿ ನಾವು ಫೋಮೋ ಅಂತ ಕೂಡ ಕರಿತೀವಿ, ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕೂಡ ನಾವು ಕರಿತೀವಿ. ಅಂದರೆ ಬೇರೆಯವರ ಬಣ್ಣದ ಬದುಕನ್ನು ನೋಡಿ ನಮ್ಮ ನೆಮ್ಮದಿಯ ಬದುಕನ್ನು ನಾವೇ ಬೇಸರ ಮಾಡಿಕೊಳ್ಳೋದು. ಸೊ ಇದು ನಿಮಗೆ ಯಾವತ್ತಾದರೂ ಕೂಡ ಈ ರೀತಿಯ ಒಂದು ಫೀಲಿಂಗ್ ಬಂದಿದೆಯಾ? ಸೊ ಖಂಡಿತವಾಗಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನೀವು ಖಂಡಿತವಾಗಿಯೂ ಕೂಡ ತಿಳಿಸಬಹುದು. ಸೊ ಮೊದಲನೇದಾಗಿ ನಾನು ಈ ಆನ್ಲೈನ್ ಡೆಲಿವರಿಗಳು ನಮ್ಮನ್ನು ಸೋಮಾರಿಗಳನ್ನಾಗಿ ಮಾಡ್ತಾ ಇದೆಯಾ, ಲೈಫ್ ಸೂಪರ್ ಅಥವಾ ನಮ್ಮ ಲೈಫ್ ಸೂಪರ್ ಮಾಡ್ತಾ ಇದೆಯಾ, ಸೊ ಇದರ ಬಗ್ಗೆ ಅಭಿಪ್ರಾಯನು. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಲೈಫ್ ನೋಡಿ ನಮ್ಮ ಲೈಫ್ ಬಗ್ಗೆ ಎಲ್ಲಾದರೂ ನಾವು ಬೇಜಾರು ಅನಿಸಿದ್ದಿದೆಯಾ, ಅಥವಾ ಇದರಿಂದ ಹೊರಬರುವುದು ಹೇಗೆ? ಸೊ ಇದಕ್ಕೆ ಸಂಬಂಧಪಟ್ಟಂಥ ಎರಡು ಟಾಪಿಕ್ ಮೇಲೂ ಕೂಡ ಮಾತಾಡೋಣ. ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನು ಕೂಡ ನೀವು ಹಂಚಿಕೊಳ್ಬೋದು. 6-3-6-4-2-0-4-9 ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ ಒಂದು ಸಣ್ಣ ವಿರಾಮ ಪಡೀತಾ ಇದ್ದೀನಿ. ಆ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ರೇಡಿಯೋ ಸಾರಂಗ್ 107.85, ಇದು ಬಣ್ಣ ಬಣ್ಣದ ಬದುಕು.

ಯಶೋತ್ರುಗಳ ಕೇಳ್ತಾ ಇರುವುದಿದ್ರೆ ರೇಡಿ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು ಜನಧನಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫುಲ್ಲಾ ಕುತ್ತಾರ್ ಮಾತನಾಡ್ತಾ ಇದ್ದೀನಿ. ಸೊ ಹಾಗೇ ಕೇಳುಗ್ರೆ ಮಾತಾಡ್ತಾ ಇದ್ದೆ ನಿಮ್ಮ ಜೊತೆಗೆ. ಸೊ ಒಂದು ಕಡೆ ಇತ್ತೀಚೆಗೆ ಡೆಲಿವರಿ ಬಾಯ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದರೆ ಮನೆಯಲ್ಲಿ ಏನಾದರೊಂದು ದಿನಸಿ ಸಾಮಾನು ಬೇಕು ಅಂತ ಹೇಳಿದರೆ ಅಥವಾ ಮಧ್ಯಾಹ್ನದ ಒಂದು ಊಟ ಬೇಕು ಅಂತ ಹೇಳಿದರೆ ಎಲ್ಲವೂ ಕೂಡ ಏನು ಆರಾಮವಾಗಿ ಡೆಲಿವರಿ ಬಾಯ್ಸ್ನವರು ಕೂಡ ಮನೆಗೆ ತಂದು ಕೊಡುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಸೊ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಸೊ ಅದು ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಬಹುಶಃ ಇದು ನಮ್ಮನ್ನು ಒಂದು ಕಡೆ ಸೋಮಾರಿಗಳನ್ನಾಗಿ ಮಾಡ್ತಾ ಇದೆಯಾ ಅಥವಾ ಇದು ಒಂದು ರೀತಿಯಲ್ಲಿಯೂ ಕೂಡ ಒಳ್ಳೆಯದ ಅನ್ನೋದನ್ನು ಕೂಡ ನಾನು ಮಾತನಾಡ್ತಾ ಇರುವಂಥದ್ದು. ಯಾಕಂದರೆ ಹಿಂದೆಲ್ಲ ನೋಡಿ ನಾವು ಯಾವುದೋ ಒಂದು ದೂರ ಹೋಗ್ತಿದ್ದೆವು, ಅಂಗಡಿಗಳು ಕೂಡ ಅಷ್ಟೇನು ಹತ್ತಿರದಲ್ಲಿರಲಿಲ್ಲ, ಎಷ್ಟೋ ಮೈಲುಗಟ್ಟಲೆ ದೂರ ಇರ್ತಿತ್ತು ಕೆಲವರಿಗೆ. ಸೊ ಕೆಲವರಿಗೆ ಹತ್ತಿರ ಇರ್ತಿತ್ತು, ಕೆಲವರಿಗೆ ತುಂಬ ದೂರ ಇರ್ತಿತ್ತು. ಆದರೂ ಕೂಡ ಆ ದೂರದ ಅಂಗಡಿಗಳಿಗೆ ನಡೆದುಕೊಂಡು ಹೋಗಿ ಸಾಮಾನು ಕೂಡ ತರ್ತಾ ಇದ್ದರು. ಸಂಜೆ ಆದರೆ ಊರ ಕಟ್ಟೆ ಅಂತ ಇರುತ್ತೆ, ಸೊ ಅಲ್ಲಿ ಕೂತು ಹರಟೆ ಹೊಡಿತಾ ಇದ್ದರು. ಆ ಕಾಲದಲ್ಲಿ ಯಾರಿಗಾದರೂ ಬಿ ಪಿನೋ ಶುಗರು ಹಾರ್ಟ್ ಅಟ್ಯಾಕೋ ಅಂತ ಕೇಳಿದ್ವಾ? ಇಲ್ಲ. 70-80 ವರ್ಷ ಆದರೂ ಕೂಡ ಹಿರಿಯರು ಮೈ ಬಗ್ಗಿಸ್ಕೊಂಡು ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಗಟ್ಟಿಮುಟ್ಟಾಗ್ತಾಯಿದ್ರು. ಸೊ ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ನಮ್ಮ ದೈಹಿಕ ಶ್ರಮ ಅನ್ನೋದು ಕೂಡ ಸಂಪೂರ್ಣವಾಗಿ ಶೂನ್ಯ ಆಗಿಬಿಡ್ತಾ ಇದೆ. ಹಾಸಿಗೆಯಿಂದ ಏಳದೇನೆ ಮೊಬೈಲ್ನಲ್ಲಿ ಒಂದು ಕ್ಲಿಕ್ ಮಾಡಿದರೆ ಸಾಕು, ಊಟದಿಂದ ಹಿಡಿದು ದಿನಸಿಯವರೆಗೆ ಎಲ್ಲವೂ ಕೂಡ ನಮ್ಮ ಮನೆ ಬಾಗಿಲಿಗೆ ಬಂದುಬಿಡುತ್ತೆ. ಸೊ ಇದರಿಂದಾಗಿ ನಮಗೆ ಕಷ್ಟ ತಪ್ಪಿದೆ ನಿಜ, ಆದರೆ ಅದರ ಜೊತೆಗೆ ದೊಡ್ಡ ಕಾಯಿಲೆಗಳು ಕೂಡ ಫ್ರೀಯಾಗಿ ನಮಗೆ ಬರ್ತಾ ಇದೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಷ್ಟೇ. ಇವತ್ತು ಜಿಮ್ಮಿಗೆ ಹೋಗೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಅಂದಿನ ಕಾಲದ ದೈನಂದಿನ ಆ ದೈಹಿಕ ಶ್ರಮ ಏನಿತ್ತೆಯೋ ಅದು ಒಂದು ರೀತಿಯಲ್ಲಿ ಒಂದು ದೊಡ್ಡ ವ್ಯಾಯಾಮ ಕೂಡ ಆಗಿತ್ತು. ಸೊ ಇವತ್ತು ಶ್ರಮ ಇಲ್ಲದೆ ಇರೋದಕ್ಕೆ 20-30 ವರ್ಷದ ಸಣ್ಣ ವಯಸ್ಸಿನ ಯುವಕ ಯುವತಿಯರಿಗೆ ಏನು ಶುಗರ್ ಅಂತ ಬಿ ಪಿ ಅಂತ ಕೂಡ ಬರ್ತಾ ಇದೆ, ಕಮ್ಮಿ ವಯಸ್ಸಿಗೆ ಹಾರ್ಟ್ ಸ್ಟ್ರೋಕು ಕೂಡ ಆಗ್ತಾ ಇದೆ. ಸೌಕರ್ಯಗಳು ಹೆಚ್ಚಾದಷ್ಟು ಕೂಡ ನಮ್ಮ ಆಯಸ್ಸು ಕೂಡ ಕಮ್ಮಿ ಆಗ್ತಾ ಇದೆ, ಇದು ಕೂಡ ಒಂದು ರೀತಿಯಲ್ಲಿ ಅನ್ನಿಸ್ತಾ ಇದೆ. ಸೊ ನಾವು ತಂತ್ರಜ್ಞಾನದ ಹೆಸರಲ್ಲಿ ಸುಖ ಪಡ್ತಾ ಇದ್ದೀವಿಯಾ ಅಥವಾ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯವನ್ನು ತಂದು ಆನ್ಲೈನಲ್ಲೇ ಅಡವಿಡ್ತಾ ಇದ್ದೀವ? ಸೊ ಈ ರೀತಿಯಲ್ಲಿ ಕೂಡ ಒಮ್ಮೊಮ್ಮೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡುವಂಥದ್ದು. ಸೊ ಇವಾಗ ಯಾಕಂತ ಹೇಳಿದರೆ ಕೆಲವೊಂದು ಮನೆಗಳು ಇವಾಗ ಕೆಲವೊಂದು ಮನೆಯ ಡೋರ್ ಕ್ಲೋಸೇ ಆಗಿರುತ್ತೆ, ಯಾಕಂದರೆ ಮನೆಯ ಒಳಗಡೆನೇ ಇರ್ತಾರೆ. ಯಾವುದಾದ್ರೂ ಒಂದು ಐಟಮ್ ಬೇಕು ಅಂತ ಹೇಳಿದರೂ ಕೂಡ ಆನ್ಲೈನ್ ಡೆಲಿವರಿಗಳು ಕೂಡ ಬಂದು ಕೊಡುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಕೆಲವೊಂದಿಷ್ಟು ಫ್ಲ್ಯಾಟ್ಗಳಲ್ಲಿ ಕೂಡ ನಾವು ನೋಡ್ಬೋದು. ಸೊ ಅಲ್ಲಿಯೂ ಕೂಡ ಅದೇ ರೀತಿ ಆಗ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಇಂತಹ ವ್ಯವಸ್ಥೆಗಳು ಕೆಲವರಿಗೆ ತುಂಬ ಸೌಕರ್ಯ, ಅಂದರೆ ಈಸಿ ಲೈಫ್ ಒಂದು ಈಸಿ ಆಗುತ್ತೆ. ಮತ್ತು ಮನೆಯಲ್ಲಿ ಯಾರಾದರೂ ತುಂಬ ಕಷ್ಟಪಡುವವರು ಇರ್ತಾರೆ, ಯಾರಾದರೂ ಅಜ್ಜ ಅಜ್ಜಿ ಅಂದರು ಇರ್ತಾರೆ, ಸೊ ಅವರನ್ನು ನೋಡಿಕೊಳ್ತಾ ಇರಬೇಕಾಗತ್ತೆ. ಸೊ ಅವರನ್ನು ಬಿಟ್ಟು ಹೊರಗಡೆ ಹೋಗುವಾಗಿಲ್ಲ. ಸೊ ಅಂತಹ ಸಂದರ್ಭಗಳಲ್ಲಿ ಕೂಡ ಇಂತಹ ಕೆಲವೊಂದಿಷ್ಟು ಸೌಕರ್ಯಗಳು ಅವರಿಗೆ ಒಳ್ಳೆಯದಾಗ್ಬೋದು. ಆದರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ಏನು ಆಗ್ತೀವಿ ಅಂತ ಹೇಳಿದರೆ, ಸೊ ಇದು ಇನ್ನೊಬ್ಬರ ಮುಖ ಪರಿಚಯ ಇಲ್ಲದೆ, ಇನ್ನೊಬ್ಬರ ಜೊತೆಗೆ ಆ ಒಂದು ಒಡನಾಟ ಇಲ್ಲದೆ, ಯಾಕಂದರೆ ಹೊರಗಡೆ ಹೋದಾಗ ಕೆಲವರು ನಮ್ಮ ಗುರುತು ಇರುವವರು ಅಥವಾ ಪರಿಚಯದವರು ಊರವರು ಹೀಗೆ ಸಿಗ್ತಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ದರೆ, ಸೊ ಅದೊಂದು ರೀತಿಯಲ್ಲಿ ಕೂಡ ಮಾನಸಿಕವಾಗಿ ಸ್ವಲ್ಪ ಏನಾದರೊಂದು ಸಮಾಧಾನ ಕೊಡುವಂಥದ್ದು ಅಥವಾ ಏನಾದರೊಂದು ಒಳ್ಳೆಯ ವಿಷಯಗಳು ಅಲ್ಲಿ ಸಿಗುವಂಥದ್ದು ಈ ರೀತಿ ಕೂಡ ಆಗುತ್ತೆ. ಆದರೆ ಇತ್ತೀಚಿನ ಕೆಲವೊಂದಿಷ್ಟು ಏನು ತಂತ್ರಜ್ಞಾನಗಳಿಂದಾಗಿ ಕೆಲವರಿಗೆ ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಏನು ಅದರಿಂದ ಅವ್ಯವಸ್ಥೆಗಳು ಆದದ್ದು ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮತ್ತೆ ಮಾತನಾಡ್ತೀನಿ. ಸೊ ಈ ರೀತಿಯಲ್ಲಿ ನಾನು ಮಾತನಾಡ್ತಾ ಇರುವಂಥದ್ದು ಯಾಕಂತ ಹೇಳಿದರೆ, ಕೆಲವೊಂದಿಷ್ಟು ನಮ್ಮ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಾಗ ನಮ್ಮ ಹಿರಿಯರ ಕಾಲದ ದಿನಗಳು ಕೂಡ ನೆನಪಾಗುತ್ತೆ. ನೋಡಿ, ಆ ಒಂದು ಕಾಲ ಇತ್ತು. ನಮ್ಮ ತಾತ ಮುತ್ತಾಂದಿರ ಕಾಲದಲ್ಲಿ ಕೂಡ ನಮಗೆ ಮನೆಗೆ ಒಂದು ಕುಡಿಯೋ ನೀರು ಬೇಕು ಅಂತ ಹೇಳಿದರೂ ಕೂಡ ಮೈಲುಗಟ್ಟಲೆ ದೂರ ನಡೆದುಕೊಂಡು ಹೋಗಿ ಬಾವಿಯಿಂದ ನೀರು ತರಬೇಕಿತ್ತು ಅಂತ ಕೂಡ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ದರು. ಅದೂ ಅಲ್ಲದೆ ಬಾವಿಯಿಂದ ಬಿಡಿ, ಕೆಲವೊಂದಿಷ್ಟು ಬೋರ್ವೆಲ್ಗಳು ಕೂಡ ಎಷ್ಟೋ ದೂರದಲ್ಲಿರುತ್ತೆ. ಸೊ ಅದನ್ನು ತರಬೇಕು ಅಂತ ಹೇಳಿದರೆ ಮೈಲುಗಟ್ಟಲೆ ಕೊಡಪಾನ ಹಿಡ್ಕೊಂಡು ಸೀದಾ ಹೋಗಬೇಕು, ಬಿಂದಿಗೆ ಹಿಡ್ಕೊಂಡು ಹೋಗಬೇಕಾಗತ್ತೆ. ಸೊ ಅಷ್ಟು ದೂರ ಹೋಗಿ ಸೊಂಟದಲ್ಲಿಟ್ಕೊಂಡು ಅಥವಾ ತಾತನವರೆಲ್ಲ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ರಂತೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಊರವರು ಒಟ್ಟಿಗೆ ಹೋಗೋದು ಬೋರ್ವೆಲ್ಗೆ. ಸೊ ಅಲ್ಲಿ ಮಾತಾಡ್ತಾ ಹರಟೆ ಹೊಡಿತಾ ಅಲ್ಲಿ ಒಂದಿಷ್ಟು ಬಟ್ಟೆ ಬರೆಗಳನ್ನು ತಗೊಂಡು ಹೋದರೆ ಅಲ್ಲೇ ಒಗೆದು ಎಲ್ಲವನ್ನು ವ್ಯವಸ್ಥಿತವಾಗಿ ಎಲ್ಲ ಮಾಡಿ ನಂತರದಲ್ಲಿ ಏನು ತಲೆಯಲ್ಲಿ ಹೊತ್ಕೊಂಡು ನೀರನ್ನು
ಸೀದ ಬರ್ತಾಯಿದ್ರು. ಮೈಲುಗಟ್ಟಲು ದೂರ ಇರುತ್ತೆ, ಆದರೂ ಕೂಡ ಒಮ್ಮೆ ಹೋದರೆ ಮತ್ತೊಮ್ಮೆ ಕೂಡ ಹೋಗ್ತಾಯಿದ್ರು. ಇವತ್ತು ನಮಗೆ ಒಂದು 100 ಮೀಟರ್ನಲ್ಲಿರುವಂತಹ ಯಾವುದೋ ಒಂದು ಬೋರ್ವೆಲ್ ಇರಲಿ ಅಥವಾ ಬಾವಿಯೇ ಇರಲಿ, ಅಲ್ಲಿ ಹೋಗಿ ನೀರು ಎತ್ತಲಿಕ್ಕೂ ಕೂಡ ನಮಗೆ ಇವತ್ತು ಕಷ್ಟ ಆಗ್ತಾಯಿದೆ. ಸೊ ಅದು ಯಾರು ಮಾಡ್ತಾರೆ ಅಂತ ಹೇಳಿಕೊಂಡು ನಾವು ಸುಮ್ಮನೆ ಕೂತು ಬಿಡ್ತೀವಿ. ಆದರೆ ಆ ಹಿಂದಿನವರ ಆ ಶ್ರಮದಿಂದಲೇ ಅವರಿಗೆ ಆಯಸ್ಸು ಕೂಡ ಗಟ್ಟಿಯಾಗ್ತಾಯಿತ್ತು ಅಲ್ವಾ. ಸೊ ಈ ರೀತಿ ಮತ್ತೊಂದು ಕಡೆ ದಿನಸಿ ಸಾಮಾನು ಬೇಕು ಅಂತ ಹೇಳಿದರು, ಪೇಟೆಗೆ ಹೋಗ್ತಿದ್ರು. ಆ ಪೇಟೆ ಕೂಡ ಏನು ಹತ್ತಿರ ಇರಲಿಲ್ಲ, ಎಷ್ಟೋ ದೂರ ಇರಬೇಕಿತ್ತು. ನಡೆದುಕೊಂಡು ಅಥವಾ ಸೈಕಲ್ನಲ್ಲೋ ಯಾವುದೋ ಒಂದು ಗದ್ದೆಯ ಹುಣಿಯಲ್ಲೋ ಈ ರೀತಿಯಲ್ಲಿ ನಡೆದುಕೊಂಡು ಹೋಗಿ ಹೋಗಿ ತರಬೇಕಾಗಿತ್ತು. ಆದರೂ ಆ ಕಷ್ಟದಲ್ಲೂ ಕೂಡ ಒಂದು ಸುಖ ಇತ್ತು ಗೊತ್ತಾ. ಅಷ್ಟೊಂದು ದೂರ ನಡೆದು ಹೋಗುವಾಗ ದಾರಿಯಲ್ಲಿ 6 ಜನ ಸಿಗ್ತಾಯಿದ್ರು, ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು, ಭತ್ತದ ಗದ್ದೆಯಲ್ಲೋ ಅಥವಾ ಆ ಕಡೆ ಈ ಕಡೆ ಏನಾದರೂ ಒಂದು ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇದ್ದವರೆಲ್ಲ ಸಿಗ್ತಾಯಿದ್ರು, ಸುಖ ದುಃಖ ಹಂಚಿಕೊಳ್ತಾ ಇದ್ದರು. ಸಂಜೆ ಆದರೆ ಸಾಕು, ಊರ ಮುಂದಿನ ಒಂದು ಯಾವುದಾದ್ರೂ ಒಂದು ಅಶ್ವತ್ಥ ಮರ ಕಟ್ಟೆ ಇರುತ್ತೆ, ಸೊ ಅದರ ಮೇಲೆ ಕೂತ್ಕೊಂಡು ಚಾವಡಿಯಲ್ಲೂ ಕೂತ್ಕೊಂಡು ಎಲ್ಲರೂ ಬಂದು ಕೂತು ಹರಟೆ ಹೊಡಿತಾ ಇದ್ದರು. ಇಡೀ ಊರೇ ಒಂದು ಕುಟುಂಬದ ಥರ ಇರ್ತಿತ್ತು. ಆ ನೆಮ್ಮದಿಯೇ ಅದೊಂದು ರೀತಿಯಲ್ಲಿ ಬೇರೆ. ಆದರೆ ಕಾಲ ಹೋದಂತೆ, ತಂತ್ರಜ್ಞಾನ ಬೆಳೆದಂತೆ ನಾವು ಇತ್ತೀಚಿನ ಕಾಲಕ್ಕೆ ಕೂಡ ಒಗ್ಗಿಕೊಳ್ಬೇಕಾದದ್ದು ಕೂಡ ಅನಿವಾರ್ಯನೇ. ಆದರೂ ಕೂಡ ಅನಿವಾರ್ಯ ಅಂತ ಹೇಳಿ ಸೊ ಇಂತಹ ಕೆಲವೊಂದಿಷ್ಟು ಸೌಕರ್ಯಗಳನ್ನು, ಯಾಕಂದರೆ ಮನೆಯಲ್ಲಿ ಯಾವುದೇ ರೀತಿ ಅಡೆತಡೆ ಇರಲ್ಲ, ಆದರೂ ಕೂಡ ನಮಗೆ ಹೊರಗಡೆ ಹೋಗಿ ಪೇಟೆಗೆ ಹೋಗಿ ಬರುವಂಥದ್ದು ಕೂಡ ಇರುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ನಾವು ಹೋಗಿ ಪೇಟೆಗೆ ಹೋಗಿ ಅಥವಾ ಮಾಲಿಗೆ ಹೋಗಿ ಅಲ್ಲಿ ಎಲ್ಲಾದರೂ ಏನಾದರೂ ಒಂದು ಏನು ಐಟಮ್ಸ್ಗಳನ್ನು, ದಿನಸಿ ಸಾಮಾನು ಅದು ಇದು ಅಂತೆಲ್ಲ ಹೇಳಿಕೊಂಡು ತರುವಂಥದ್ದು ಪ್ರಯತ್ನ ಮಾಡಿದರೆ ಅದೊಂದು ರೀತಿಯಲ್ಲಿ ಒಳ್ಳೆಯದು ಅಂತ ಹೇಳುವಂಥದ್ದು. ಯಾಕಂದರೆ ಆ ರೀತಿಯಲ್ಲಿ ಮಾಡಿದರೆ ನಮ್ಮಲ್ಲಿ ಆ ದೈಹಿಕ ಶ್ರಮ, ಮತ್ತೊಂದು ಕಡೆ ನಮಗೆ ಒಂದು ವಾಕಿಂಗ್ ಥರ, ವ್ಯಾಯಾಮ ಥರ ಎಲ್ಲವೂ ಕೂಡ ಆಗುತ್ತೆ. ಆಗ ನಮ್ಮ ನಡತೆ ಅಂದರೆ ನಾವು ಕಾಲ್ನಡಿಗೆಯಲ್ಲಿ ಹೋಗಿ ಬರುವಂಥದ್ದು, ಸೊ ಈ ರೀತಿಯಲ್ಲಿ ಆದಾಗ ಸ್ವಲ್ಪ ಏನಾದರೂ ಒಂದು ವ್ಯಾಯಾಮ ಥರ ಆಗುತ್ತೆ, ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ಅಂತ. ಆದರೆ ಮನೆಯಲ್ಲೇ ಕೂತು ಎಲ್ಲವನ್ನು ಕೂಡ ತರಿಸ್ತಾ ಇದ್ದರೆ ಆ ರೀತಿ ಸೋಮಾರಿಗಳಾಗಿ ಬಿಡ್ತಾ ಇದ್ದೀವಿ ಅನ್ನುವಂತಹ ಒಂದು ಪ್ರಶ್ನೆಯ ಮೇಲೆ ನಾನು ಕೇಳ್ತಾ ಇರುವಂಥದ್ದು, ಆ ರೀತಿ ಆಗುತ್ತಾ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿಕೊಂಡು. ಸೊ ಹಾಗಾಗಿ ನಾವಿವತ್ತು ಸೌಲಭ್ಯಗಳ ಬಗ್ಗೆ ಬದುಕ್ತಾ ಇದ್ದೀವಿ ಅಥವಾ ನಮ್ಮನ್ನು ನಾವು ಸೋಮಾರಿಗಳನ್ನಾಗಿ ಮಾಡಿಕೊಂಡು ಒಬ್ಬಂಟಿಗಳಾಗ್ತಾ ಇದ್ದೀವ? ಸೊ ಈ ರೀತಿಯ ಒಂದು ಪ್ರಶ್ನೆ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು? ನಿಮಗೂ ಕೂಡ ಆ ಹಳೆ ಕಾಲದ ಕಟ್ಟೆಯ ಮೇಲಿನ ಹರಟೆ ಎಲ್ಲಾದರೂ ಕೂಡ ನೆನಪಾಗುವಂಥದ್ದಿದೆಯಾ? ಅಥವಾ ಇವತ್ತಿನ ಈ ಫಾಸ್ಟ್ ಲೈಫೇ ಇಷ್ಟನ? ತಕ್ಷಣ ನೀವು ನಮಗೆ ಕರೆ ಮಾಡಿ ಕೂಡ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು ಅಂತ ಹೇಳುತ್ತಾ ಮತ್ತೊಂದು ಸಣ್ಣ ವಿರಾಮ, ಅದರ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಯಶವಂತರಿಗೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಜನಧನಿಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವುದು ನಾನು ನಿಮ್ಮ RJ ಸೈಫುಲ್ ಕುತ್ತಾರ ಮಾತನಾಡ್ತಾ ಇದ್ದೀನಿ. ಸೊ ಒಂದು ಕಡೆ ನಮ್ಮನ್ನು ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದೇವ ಯಾಕಂತ ಹೇಳಿದರೆ, ಕೆಲವೊಂದಿಷ್ಟು ಡೆಲಿವರಿ ಬಾಯ್ಸ್ ಅಂದರೆ ಕೆಲವೊಂದಿಷ್ಟು ನಮಗೆ ಏನಾದರೊಂದು ದಿನಸಿ ಸಾಮಾನು ಬೇಕು ಅಂತ ಹೇಳಿದರೆ, ಅಥವಾ ಬಟ್ಟೆ ಬರೆ ಅಥವಾ ಇನ್ನಿತರ ಯಾವುದಾದ್ರೊಂದು ಊಟ ಕಾಫಿ ಅದು ಇದು ಎಲ್ಲವನ್ನು ಕೂಡ ಇವತ್ತು ನಾವು ಆ್ಯಪ್ ಮೂಲಕ ನಾವು ಮನೆಗೆ ತರಿಸ್ಕೊಳ್ತಾ ಇದ್ದೀವಿ. ಸೊ ಇದರಿಂದಾಗಿ ಎಲ್ಲಾದರೂ ಕೂಡ ನಾವು ಸೋಮಾರಿಗಳಾಗ್ತಾ ಇದ್ದೀವ್ಯಾ? ಸೊ ಅಥವಾ ಇದರಿಂದಾಗಿ ನಮಗೆ ನಮ್ಮ ಲೈಫ್ ಈಸಿ ಆಗ್ತಾ ಇದೆಯಾ? ಸೊ ಇದು ಒಳ್ಳೆಯದಾ ಅನ್ನುವಂತಹ ಒಂದು ಪ್ರಶ್ನೆ ಮೇಲೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೆ. ಯಾಕಂತ ಹೇಳಿದರೆ ನೋಡಿ, ಮೊದಲೆಲ್ಲ ಒಂದು ಈ ಪಕ್ಕದ ಮನೆಯವರ ಜೊತೆಗೆ, ನೆರೆಕರೆಯವರ ಜೊತೆಗೆ, ನೆರೆಹೊರೆಯವರ ಜೊತೆಗೆ ಒಂದು ಬಾಂಧವ್ಯ ಕೂಡ ಇರ್ತಿತ್ತು. ಏನಾದರೂ ಒಂದು ಈಗಲೂ ಕೂಡ ಇದೆ ಬಿಡಿ, ಆದರೂ ಕೂಡ ಹಿಂದೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ಫ್ಲ್ಯಾಟ್ ಅದು ಇದು ಅಂತೆಲ್ಲ ಬಂದರೆ ಕೆಲವರ ಪಕ್ಕದ ಮನೆಯವರು ಯಾರು ಅಂತ ಕೂಡ ಗೊತ್ತಿರಲ್ಲ. ಸೊ ಆ ರೀತಿಯಾಗಿರುತ್ತೆ. ಮೊದಲೆಲ್ಲ ಸ್ವಲ್ಪ ಅಡುಗೆಗೆ ಉಪ್ಪು ಖಾಲಿಯಾಯಿತು ಅಥವಾ ಇಂಗು ಖಾಲಿಯಾದರೆ, ಒಂದು ವೇಳೆ ಆ ಸಾಸಿವೆ ಖಾಲಿಯಾದರೆ ಪಕ್ಕದ ಮನೆಗೆ ಹೋಗಿ, ಅಕ್ಕ ಸ್ವಲ್ಪ ಇಂಗು ಕೊಡ್ತೀರಾ, ಅಕ್ಕ ಸ್ವಲ್ಪ ಉಪ್ಪು ಕೊಡ್ತೀರಾ, ಅಪ್ಪ ಅಕ್ಕ ಸ್ವಲ್ಪ ಏನಾದರೂ ಒಂದು ಲಿಂಬೆಹಣ್ಣು ಕೊಡ್ತೀರಾ. ಸೊ ಈ ರೀತಿ ಏನಾದರೂ ಒಂದು ಕೇಳ್ತಾ ಇದ್ದೆವು. ಆ ನೆಪದಲ್ಲೇ ಒಂದು 10 ನಿಮಿಷ ಆದರೂ ಕೂಡ ಮಾತುಕತೆ ಆಗ್ತಾ ಇತ್ತು ಅಲ್ವಾ? ಏನಾದರೂ ಒಂದು ಕೇಳೋಕೆ ಹೋದರೆ ಸ್ವಲ್ಪ ಅಲ್ಲೇ ಕೂತು ಸ್ವಲ್ಪ ಮಾತುಕತೆಯಾಗಿ ಮತ್ತೆ ಬರ್ತಿದ್ದೆವು. ಈಗಲೂ ಕೂಡ ನಡೆಯುತ್ತೆ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಕೂಡ, ಈಗಲೂ ಕೂಡ ನಡೆಯುತ್ತೆ. ಆದರೆ ಕೆಲವೊಂದಿಷ್ಟು ಸಿಟಿ ಕಡೆಗಳಲ್ಲಿ ಇದು ಎಲ್ಲವೂ ಕೂಡ ಇವಾಗ ಮರೆಯಾಗ್ತಾ ಇದೆ. ಯಾಕಂತ ಹೇಳಿದರೆ ಇದೆ ಒಂದು ಇಂಗು ಬೇಕು ಅಂತ ಹೇಳಿದರೆ, ಸಾಸಿವೆ ಉಪ್ಪು ಅದು ಯಾವುದು ಕೂಡ ಖಾಲಿ ಆದರೆ ಆ್ಯಪ್ನಲ್ಲಿ ಒಂದು ಕ್ಲಿಕ್ ಮಾಡಿದರೆ ಸಾಕು, ಡೆಲಿವರಿ ಬಾಯ್ ತಂದು ಕೊಟ್ಟು ಬಿಡ್ತಾರೆ. ಸೊ 10 ನಿಮಿಷದ ಡೆಲಿವರಿ ಆ್ಯಪ್ಸ್ ಬಂದ ಮೇಲೆ ಪಕ್ಕದ ಮನೆಯವರ ಜೊತೆ ಮಾತನಾಡುವುದೇ ನಿಂತು ಹೋಗಿಬಿಟ್ಟಿದೆ. ಈ ಕೆಲವೊಂದಿಷ್ಟು ತುಂಬ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು ಅಪಾರ್ಟ್ಮೆಂಟ್ಗಳಲ್ಲಿ. ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಿರಲ್ಲ, ಆದರೂ ಕೂಡ ಡೆಲಿವರಿ ಬಾಯ್ ಮುಖ ಅಂತೂ ದಿನ ನೋಡ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಆಗಿಬಿಡುತ್ತೆ. ಎನಿವೆ, ಒಬ್ಬರು ಕರೆಯಲ್ಲಿರ್ತಾರೆ. ಹಲೋ,
1: ಹಲೋ, ನಮಸ್ತೆ ಸರ್. ನಾನು
0: ನಮಸ್ತೆ, ನಮಸ್ತೆ, ಸುಮಾಕರ ಕೊಟ್ಟಾರ. ಹೇಳಿ ಸರ್.
1: ಒಂದು ಒಳ್ಳೆಯ ವಿಚಾರವನ್ನೆಲ್ಲ ಮಾತಾಡ್ತಾ ಇದ್ದೀರಿ. ಅದೇ ಅದು ಈಗ ಅಂದ್ರೆ ಈಗ ಟೈಮಿನ ನಮ್ಮ ಕೆಲಸದ ಸಮಸ್ಯೆಯಿಂದಲೇ ಆಗಿರ್ಬಹುದು ಸ್ವಲ್ಪ ಜಾಸ್ತಿ. ಒಂದ್ 75% ಆಗಿ ಟೈಮ್ ಇಲ್ಲ ಹೋಗ್ಲಿಕ್ಕೆ ಜನಗಳಿಗೆ, ಯಾರು ಹೋಗುದು ಅಷ್ಟು ಹೊತ್ತು ಅಂತ. ಅದು ನಿಜವಾಗಿ ಹೋದ್ರೆ ಒಳ್ಳೇದು, ನೀವೆಲ್ಲ ಹೇಳಿದ್ರೆ ಅದನ್ನು ಪುನಃ ಹೇಳುವಂತಿಲ್ಲ. ಅಲ್ಲಿ ಕೂತ್ಕೊಂಡು ಯಾರ ಪರಿಚಯದವರು ಸಿಗುವಾಗ ಮಾತಾಡುವ ಒಂದು ಖುಷಿ ಅವ್ರು ಸಿಕ್ಕಿದ್ರು. ಈಗ ಯಾರಾದ್ರು ಕೇಳಿದ್ರೆ ಅವ್ರು ವಾಟ್ಸಾಪ್ ಅಲ್ಲಿ ಇದ್ದಾರೆ ನಮ್ಮೊಟ್ಟಿಗೆ ಮಾತಾಡ್ತಾರೆ ಅಂತ ಸ್ಟಾರ್ಟ್ ಅಲ್ಲಿ. ಮುಖ ಪರಿಚಯ ಇಲ್ಲ ಮನುಷ್ಯರಿಗೆ. ಅದೇ ಎಲ್ಲರೂ ಹೇಳುದ ಅದೇ ತಂತ್ರಗಾರಿಕೆ ಹೆಚ್ಚು ಆದ ಇದು ಎಂತ ಟೋಕಿ ಇಲ್ಲದೆ ಕೂಡ ಅಷ್ಟೇ ರೋಗಗಳೆಲ್ಲ ಉದ್ಭವ ಆಗಿದೆ ಇಲ್ಲಿ.
0: ಹೌದು,
1: ಅದಕ್ಕೆ ತಕ್ಕ ಆಸ್ಪತ್ರೆಗಳೆಲ್ಲ ಉಂಟು ರೆಡಿ ಆಗಿ ಇಲ್ಲಿ ಕೂತ್ಕೊಂಡು. ಅದ ಅಷ್ಟೇ ನೀವು ಹೇಳಿದಾಗ ಸ್ವಲ್ಪ ವಾಕಿಂಗ್ ಹೋಗಿ, ವಾಕಿಂಗ್ ಹೋಗ್ತಾರೆ ಯಾವಾಗ ಯಾರು ನೋಡದಾಗೆ ಬೆಳಿಗ್ಗೆ ಹೋಗಿ ಮತ್ತೇನಾದ್ರು ಯಾರಾದ್ರು ಹೇಳಿದ್ರೆ ಅದಕ್ಕೆ ಬೇಗ ಹೋಗಿ. ಅದು ನಿಜವಾಗಿ ಒಂದು ಸೂರ್ಯನ ಬೆಳಕು ಬೇಕು ಸ್ವಲ್ಪ ಆದ್ರೂ ಬೇಗ ಹೋಗಿ ಮನೆ ಒಳಗೆ ಹೋಗಿ ಯಾರಿಗೆ ಗೊತ್ತಿಲ್ಲ ಯಾರಂತ ಅದೇ ಪರಿಚಯ ಇಲ್ಲ. ಅದು ಒಂದು. ಮತ್ತೆ ಈ ತರಕಾರಿ ಎಲ್ಲ ಈ ಸೊಪ್ಪುಗಳನ್ನೆಲ್ಲ ನಾನು ತರಿಸುದು ನೋಡಿದೆ, ಅದು ಒಳ್ಳೇದಿಲ್ಲ. ಅಲ್ಲಿ ಆ ವಾಲಿಗೆ ಸ್ವಲ್ಪ ಈ ಕಮ್ಮಿ ಪರ್ಸೆಂಟ್ ದೇಸಿ ಹಾಕಿ ಅದೆಲ್ಲ ಒಳ್ಳೇದಿರ್ತದೆ, ಹೊರಗೆ ಬಂದಾಗ್ತಾನೆ ಹಾಳಾಗ್ತದೆ. ಅದು ಮೂರು ದಿವಸದ್ದೆಲ್ಲ ಇರ್ತದೆ ಅಲ್ಲಿ. ನಾನು ಮೊನ್ನೆ ಒಬ್ಬರಿಗೆ ಹೇಳಿ ದಿನಾಲು ಅಲ್ಲಿ ಬರ್ತದೆ ಅಂಗಡಿ ಇಷ್ಟ ಹತ್ತಿರ ಒಳ್ಳೆ ಒಳ್ಳೆ ತರಕಾರಿ ಯಾರು ಹೋಗುದು ಹೇಳ್ತಾರೆ, ಅದನ್ನು ತರಿಸುದು ಇದರಲ್ಲಿ. ಅದು ನೀವು ಹೇಳಿದ ಹಾಗೆ ಮನೆಯವರದ್ದೇ ಪರಿಚಯ ಇರ್ಲಿಕ್ಕಿಲ್ಲ, ಆ ಒಂದು ಪರಿಚಯ ಇರ್ತದೆ ದಿನಾಲು ನೋಡ್ತಾರಲ್ಲ ಅವನು ಬರುವ ಒಂದು.
0: ಹೌದೌದೌದು, ಆ ರೀತಿಯಾಗಿ ಬಿಟ್ಟಿದೆ ಈಗ.
1: ಅದು ಅದೇ ಆದಷ್ಟು ಜನಗಳು ಸಂಡೆ ಆದ್ರೂ ನಡ್ಕೊಂಡು ಹೋಗಿ ಒಂದು ಸುರಿಗೆ ಎಲ್ಲ ಮೂರು ಜನ ಹೋಗಿ ನಾ ಬೀಡಿ ಕಟ್ಟುವವರೆಲ್ಲ ಒಟ್ಟಿಗೆ ಹೋಗಿ ಎಲ್ಲ ಬಂದು ಎಷ್ಟು ಹಾಗಂದ್ರೆ ಅದೇ ಈಗ ಅದೇ ಹೇಳುದು ಈ ಕೆಲಸ ಅಂತದಿಲ್ಲ ಈಗ ನೋಡಿದ್ರು. ಸುರಿಗೆ ಎಲ್ಲ ವ್ಯವಸಾಯ ಮಾಡ್ತಾ ಇದ್ರು, ಈಗ ಎಲ್ಲ ಅದನ್ನು ಬಿಟ್ಟು ಎಲ್ಲ ಹೋಗುದಲ್ಲ ಸಿಟಿಗೆ. ದುಡಿಬೇಕು ದುಡಿಬೇಕು ರಾತ್ರಿ ಹಾಗಲ್ಲ ದುಡಿಬೇಕು, ಮೂರು ಶಿಫ್ಟ್ ಮಾಡುದು ಮತ್ತೆ ಇದೆಲ್ಲಿ ಉಂಟು ಟೈಮ್ ಇಲ್ಲ.
0: ಹೌದು,
1: ಹಣ ಮಾಡುವುದು ನೀವೆಲ್ಲ ಹೇಳಿದ್ರಿ, 70 ವರ್ಷದವರು ಎಷ್ಟು ಒಳ್ಳೆದಿದ್ದಾರೆ 80 ವರ್ಷದವರು ಅಂತ. ಆಗ ಹಣ ಇರ್ಲಿಲ್ಲ ಅವರ ಹತ್ರ ಅಷ್ಟು, ಈಗ ಹಣ ಉಂಟು, 40-50 ಆಗುವಾಗ ಅವ್ರದ್ದು ಆಯುಷ್ಯ ಮುಗಿತದೆ. ಹಾಗೆ ಹಣ ಆಗ್ತದೆ ಅಷ್ಟೇ ಆಯುಷ್ಯ ಮುಗಿತದೆ.
0: ನಿಜ ನಿಜ.
1: ಇನ್ನಾದ್ರೂ ಆದಷ್ಟು ಜನಗಳೆಲ್ಲ ಅದೇ ಹೋಗಿ ಬರುವಾಗಿ ನೋಡಿದ್ರೆ ಒಳ್ಳೆಯದು ಅಂತ ನಾನು ಅಭಿಪ್ರಾಯ.
0: ಕುಸುಮಾಕರ್ ಕೊಟ್ಟಾರ ಅವರು ಕೂಡ ಹೇಳುವಂಥದ್ದು ಹೌದು, ಆನ್ಲೈನ್ ಆ್ಯಪ್ಸ್ಗಳು ಕೂಡ ಒಂದು ಕಡೆ ನಮ್ಮನ್ನು ಸ್ವಾವಲಂಬಿಗಳನ್ನಾಗಿ ಮಾಡ್ತಾ ಇದೆ. ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬರ್ತಾ ಇದ್ದರೆ, ಜನರ ಜೊತೆ ಮಾತಾಡ್ತಾ ಇದ್ದರೆ, ಅಥವಾ ಏನಾದರೊಂದು ಆ ಕಡೆ ಈ ಕಡೆ ಒಂದು ವ್ಯಾಯಾಮ ಥರ ಆಗಿಬಿಡುತ್ತೆ ಅಂತ ಹೇಳಿಕೊಂಡು. ಸೊ ಹೌದು, ನಾನು ಅದನ್ನೇ ಕೇಳ್ತಾ ಇರುವಂಥದ್ದು, ಆನ್ಲೈನ್ ಆ್ಯಪ್ಸ್ ತಂತ್ರಜ್ಞಾನ ಬೆಳೆದಂತೆಲ್ಲ ಕೆಲವೊಂದಿಷ್ಟು ನಮ್ಮನ್ನು ಸ್ವಾವಲಂಬಿಗಳನ್ನಾಗಿ ಮಾಡ್ತಾ ಇದೆಯಾ, ಅಥವಾ ನಮ್ಮನ್ನು ಕೆಲವೊಂದಿಷ್ಟು ಸಂಬಂಧಗಳನ್ನು ದೂರ ಮಾಡ್ತಾ ಇದೆಯಾ, ಹೀಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಬಹುಶಃ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ಬೋದು. ಸೊ ಮತ್ತೊಂದು ಕಡೆ ನಮಗೆ ನೋಡಲಿಕ್ಕೆ ಸಾಧ್ಯವಾಗುವುದಾದರೆ, ಇವಾಗ ನೋಡಿ, ಮೊದಲೆಲ್ಲ ಅಪ್ಪ ಅಥವಾ ಅಮ್ಮ ಅಂಗಡಿಗೆ ಹೋಗುವಾಗ ಮಕ್ಕಳನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ದರು, ಮಕ್ಕಳಿಗೆ ದುಡ್ಡು ಎಣಿಸಲಿಕ್ಕೆ ಕೊಡ್ತಾ ಇದ್ದರು, ಲೋಕಜ್ಞಾನವು ಕೂಡ ಅವರಿಗೆ ಸಿಗ್ತಾ ಇದೆ. ಯಾಕಂದರೆ ದಾರಿ ಮಧ್ಯೆ ಹೋಗ್ತಾ ಇರುವಾಗ ಕೆಲವೊಂದಿಷ್ಟು ಜನರು ಸಿಗ್ತಾರೆ. ಸೊ ಮಕ್ಕಳು ಕೇಳ್ತಾರೆ, ಇದು ಯಾರಪ್ಪ ಅಂತ ಹೇಳಿಕೊಂಡು, ಆವಾಗ ಇವರು ಹೀಗೀಗೆ ಹಾಗೀಗೆ, ಆಗ ಊರಿನ ಒಂದು ಲೋಕಜ್ಞಾನ ಸಿಗುತ್ತೆ. ಮತ್ತೊಂದು ಕಡೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಒಂದಿಷ್ಟು ಪರಿಸರ ಜ್ಞಾನವೂ ಕೂಡ ಸಿಗುತ್ತೆ. ಈ ರೀತಿ, ಯಾಕಂದರೆ ಹೆತ್ತವರಿಗೆ ಕೆಲವೊಂದಿಷ್ಟು ಏನಲ್ಲೂ ಗೊತ್ತಿರುತ್ತೆ, ಅದು ಮಕ್ಕಳು ಒಂದೊಂದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಅವರು ಏನೋ ಒಟ್ಟಿಗೆ ಹೋಗುವಾಗ. ಸೊ ಅವರು ಹೇಳ್ತಾ ಹೋಗ್ತಾರೆ, ಆವಾಗ ಊರಿನವರು ಯಾರು, ಹಿರಿಯರು ಯಾರು, ಇಲ್ಲಿ ದೊಡ್ಡವರು ಯಾರು, ಈ ಊರಿನಲ್ಲಿರುವಂತಹ ಒಬ್ಬರು ಪ್ರಬಲ ವ್ಯಕ್ತಿ ಯಾರು ಅಂತ, ಇದೆಲ್ಲವೂ ಕೂಡ ಅವರಿಗೊಂದು ಮಾಹಿತಿ ಕೂಡ ಒಂದು ಕಡೆ ಸಿಗ್ತಾ ಇತ್ತು. ಜನರ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನೋದು ಕೂಡ ಮಾರ್ಕೆಟ್ಗೆ ಹೋದಾಗಲೇ ಗೊತ್ತಾಗುತ್ತೆ. ಈ ಆಗ ಏನಾಗುತ್ತೆ ಅಂದರೆ, ಮಕ್ಕಳಿಗೆ ಒಂದು ಒಂದು ಜ್ಞಾನ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಈಗ ಏನಾಗಿದೆ ಅಂದರೆ, ಮಕ್ಕಳು ಕೂಡ ಮನೆಯಲ್ಲೇ ಕೂತು, ಅಮ್ಮ ನಾನು ಒಂದು ಸ್ವಿಗ್ಗಿಯಲ್ಲಿ ಐಸ್ ಕ್ರೀಮ್ ಒಂದು ಆರ್ಡರ್ ಮಾಡಲಮ್ಮ ಅಂತ ಹೇಳಿಕೊಂಡು, ಆಯಿತು ಮಗಳೇ ನೀನು ಮಾಡಿಬಿಡು ಅಂತ ಅಲ್ಲೇ ಒಂದು ಐಸ್ ಕ್ರೀಮ್ ಆರ್ಡರ್ ಮಾಡ್ತಾರೆ, ಡೆಲಿವರಿ ಬಾಯ್ ಬರ್ತಾನೆ, ಕೊಟ್ಟು ಬಿಡ್ತಾನೆ. ಸೊ ಈ ರೀತಿಯಲ್ಲಿ ಆಗುತ್ತೆ ಅಂದರೆ, ಒಂದು ಸಂಕೀರ್ಣವಾಗಿ ಹೋಗ್ತಾ ಇದೆ ಅಂತ ಲೈಫ್ ಅಲ್ವಾ. ಸೊ ಮತ್ತೊಂದು ಕಡೆ ಕೆಲವರು ಹೇಳ್ಬೋದು, ಎಸ್ ನಮಗೆ ಅದೊಂದು ಲೈಫ್ ಈಸಿಯಾಗಿ ಬಿಡುತ್ತೆ, ಯಾಕಂದರೆ ಪಕ್ಕನೆ ತಂದು ಕೊಡ್ತಾರಲ್ವಾ. ಮತ್ತೊಂದು ಕಡೆ ಕೆಲವರಿಗೆ ಒಂದೊಂದು ರೀತಿಯಲ್ಲಿ ಅವರ ಅಭಿಪ್ರಾಯ ಅನಿಸಿಕೆಯನ್ನೇ ಮಾತ್ರ ನಾವು ಇಲ್ಲಿ ಹೇಳ್ತಾ ಇರುವಂಥ, ಈ ರೀತಿ ಮಾಡಲೇಬೇಕು ಅಂತ ನಾವು ಹೇಳ್ತಿಲ್ಲ, ಬಟ್ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಕೂಡ. ಯಾಕಂದರೆ ಹಿಂದಿನ ಕಾಲಕ್ಕೆ ಹಿಂದಿನ ಕಾಲಕ್ಕೂ ನೋಡಲಿಕ್ಕೆ ಹೋದರೆ ಕೆಲವೊಂದಿಷ್ಟು ವ್ಯತ್ಯಾಸಗಳಾಗಿದೆ. ಮತ್ತೊಂದು ಕಡೆ ಕೆಲವೊಂದಿಷ್ಟು ತಂತ್ರಜ್ಞಾನಕ್ಕೆ ನಾವು ಅಡಿಕ್ಟ್ ಆಗ್ತಾ ಹೋಗಬೇಕಾದದ್ದು ಕೂಡ ಅನಿವಾರ್ಯ ಇರುತ್ತೆ. ಕೆಲವೊಂದಿಷ್ಟು ವ್ಯವಸ್ಥೆಗಳು ಅದು ನಮಗೆ ನಾವು ಅಂದ್ಕೊಳ್ಬೇಕು, ಇದರಿಂದ ನಾವು ಹೋದರೆ ಬೆಟ್ಟರ ಅಥವಾ ಇದರಿಂದ ಈ ರೀತಿ ಮಾಡುವುದೇ ಬೆಟ್ಟರ ಅಂತ ಹೇಳಿಕೊಂಡು. ಸೊ ಅದನ್ನು ನಾವೇ ಅರ್ಥ ಮಾಡಿಕೊಳ್ಳುವಂತಹ ಒಂದು ಏನು ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ಹೆಚ್ಚಾಗಿ ಹೊರಗಿನ ಪ್ರಪಂಚ ಗೊತ್ತಾಗಬೇಕು ಅಂತ ಹೇಳಿದರೆ, ಮಕ್ಕಳನ್ನು ಅಂಗಡಿ ಹತ್ರ ಕರ್ಕೊಂಡು ಹೋಗುವಂಥದ್ದು, ಅಥವಾ ಕೆಲವೊಂದಿಷ್ಟು ಈಗೀಗೆಲ್ಲ ಕೆಲವೊಂದು ಮೇಳ ಅಂತ ನಡೆಯುತ್ತೆ ನೋಡಿ, ಹಲಸು ಮೇಳ, ಮಾವು ಮೇಳ, ಅಥವಾ ಇನ್ನಿತರ ಕೆಲವೊಂದಿಷ್ಟು ಮೇಳ ಅಂತೆಲ್ಲ ಈ ಪಿಲಿಕುಳ ಭಾಗದಲ್ಲೆಲ್ಲ ನಡೀತಾ ಇರುತ್ತೆ. ಸೊ ಅಲ್ಲಿಗೂ ಕೂಡ ಮಕ್ಕಳನ್ನು ಕರ್ಕೊಂಡು ಹೋದರೆ ಕೆಲವೊಂದಿಷ್ಟು ಹೊರಗಿನ ಪ್ರಪಂಚ ಗೊತ್ತಾಗುತ್ತೆ, ಇಲ್ಲ ಅಂದರೆ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲೇ ಅದೇ ಪ್ರಪಂಚವನ್ನು ನೋಡ್ತಾ ಇರ್ತಾರೆ. ಸೊ ಅಲ್ಲಿದ್ದು ಇಲ್ಲಿದ್ದು ಅದು ಇದು ಅಂತೆಲ್ಲ ಹೇಳಿಕೊಂಡು ಎಷ್ಟೋ ಮಕ್ಕಳಿಗೆ ಸಸ್ಯ ಬೀಜವನ್ನು ಕೊಟ್ಟರೆ ಇದು ಏನು ಅಂತ ಕೂಡ ಕೇಳುವಂತಹ ಇದಿರುತ್ತೆ, ಮಕ್ಕಳಿಗೆ ಗೊತ್ತಾಗಲ್ಲ. ಆವಾಗ ನಾವು ಇದು ಬೀಜ, ಇದು ಈ ರೀತಿ ಹಾಕಿದರೆ ಇದು ಗಿಡ ಬೆಳೆಯುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದರೆ, ಸೊ ಅದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಿಕೊಂಡು. ಮತ್ತೊಂದು ಕಡೆ ನೀವು ನೋಡಿ, ಯಾವುದೋ ಒಂದು ಊರು, ಆ ಒಂದು ಏರಿಯಾ, ಆ ಏರಿಯಾದಲ್ಲಿ ಅದೆಷ್ಟೋ ವರ್ಷಗಳಿಂದ ಒಂದು ಸಣ್ಣದೊಂದು ಕಿರಾಣಿ ಅಂಗಡಿ ಇಟ್ಟಿರ್ತಾರೆ. ನಾವು ಕಷ್ಟದಲ್ಲಿದ್ದಾಗ ನಾವು ಹೋಗಿ ಆ ಕಿರಾಣಿ ಅಂಗಡಿಯಲ್ಲಿ ಕೆಲವೊಂದಿಷ್ಟು ಏನೋ ಒಂದು ದಿನಸಿ ಸಾಮಾನನ್ನು ತೆಗೆಯುತ್ತೀವಿ. ತೆಗೆಯುವಾಗ ಕೆಲವೊಮ್ಮೆ ನಮ್ಮ ಹತ್ರ ಹಣ ಇರಲ್ಲ, ಆವಾಗ ನಾವು ಹೇಳ್ತೀವಿ ಮುಂದಿನ ತಿಂಗಳು ನಾನು ದುಡ್ಡು ಕೊಡ್ತೀನಿ ಓಕೆನಾ ಅಂತ ಹೇಳಿಕೊಂಡು. ಆವಾಗ ಪಾಪ ಆ ಕಿರಾಣಿ ಅಂಗಡಿಯವರು ಓಕೆ ನೀವು ಮುಂದಿನ ತಿಂಗಳು ಕೊಡಿ ಅಂತ ಹೇಳಿಕೊಂಡು ಅವರ ಬುಕ್ನಲ್ಲಿ ಒಂದು ಬರೆದಿರ್ತಾರೆ, ಸಾಲ ಅಂತ ಬರೆದು ಬಿಟ್ಟಿರ್ತಾರೆ ಅಲ್ವಾ. ಇದು ಎಷ್ಟೋ ಬಾರಿ ಎಷ್ಟೋ ಜನರಿಗೆ ಅದು ಹೆಲ್ಪ್ ಆಗ್ತಾ ಇತ್ತು ಅಲ್ವಾ. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳ ಆನ್ಲೈನ್ ಆ್ಯಪ್ಸ್ಗಳೆಲ್ಲ ಬಂದ ಮೇಲೆ ಆ ಸಣ್ಣ ವ್ಯಾಪಾರಿಗಳ ಬದುಕು ಕೂಡ ಇತ್ತೀಚೆಗೆ ನಾವು ಬೀದಿಗೆ ಬರ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆನ್ಲೈನ್ ಆ್ಯಪ್ಸ್ ನಮಗೆ ಡಿಸ್ಕೌಂಟ್ ಕೊಡ್ಬೋದೇನು, ಆದರೆ ಕಷ್ಟದ ಕಾಲಕ್ಕೆ ಜೊತೆಗೆ ನಿಲ್ಲುವುದು ಅದು ಸ್ಥಳೀಯ ಅಂಗಡಿಯವರೇ. ಸೊ ಅದನ್ನು ನಾವು ಚಿಕ್ಕಂದಿನಿಂದಲೇ ನಾವು ನೋಡ್ತಾ ಬಂದದ್ದು. ಆ ಕಿರಾಣಿ ಅಂಗಡಿಯವರು ಎಷ್ಟೋ ಈಗಲೂ ಕೂಡ ಇದೆ, ಮುಂದಿನ ತಿಂಗಳು ಬೇಕಾದರೆ ಕೊಡಿ ಅಂತ ಹೇಳಿಕೊಂಡು ಬುಕ್ಕಲ್ಲಿ ಬರೆದಿರ್ತಾರೆ, ಮುಂದಿನ ತಿಂಗಳಾಗುವಾಗ ಕೊಡಿ ಅಂತ. ಇದು ಕಷ್ಟದ ಕಾಲದಲ್ಲಿ ಅವರು ಕೊಡ್ತಾ ಇದ್ದಂಥ ಒಂದು ಸೇವೆ. ನಿಜವಾಗಿಯೂ ಕೆಲವು ಮನೆಗಳಿಗೆ, ಅಂದರೆ ಒಂದು ಕಿರಾಣಿ ಅಂಗಡಿಯ ಹತ್ತಿರದ ಮನೆಗಳಿಗೆ ಕೆಲವೊಮ್ಮೆ ದಿನಸಿ ಸಾಮಾನ್ಯ ಇರಲ್ಲ, ಕಷ್ಟದಲ್ಲಿರ್ತಾರೆ. ಏನು ಮಾಡೋದು, ಎಂಥ ಮಾಡೋದು ಗೊತ್ತಾಗಲ್ಲ. ಒಂದು ಊಟ ಮಾಡಲಿಕ್ಕೆ ಏನಾದರೂ ಗಂಜಿ ಮಾಡಲಿಕ್ಕೆ ಅದು ಇದಕ್ಕಿಂತಲ್ಲ, ಒಂದು ಪದಾರ್ಥ ಮಾಡಲಿಕ್ಕಾದರೂ ಟೊಮೆಟೊ ನೀರುಳ್ಳಿ ಅದು ಇದು ಅಂತೆಲ್ಲ ಬೇಕು ತಾನೆ. ಸೊ ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದಾಗ, ಅದೇ ಹತ್ತಿರದಲ್ಲಿರುವಂತಹ ಸ್ಥಳೀಯ ಅಂಗಡಿಯವರೇ ಕೆಲವರು ಏನು ಕೊಡ್ತಾರೆ, ಕೊಟ್ಟು ನೆಕ್ಸ್ಟ್ ತಿಂಗಳು ಬೇಕಾದರೆ ಕೊಡಿ ಅಂತ. ಸೊ ಈ ರೀತಿಯಲ್ಲಿ ಹೇಳಿ ಅದೆಷ್ಟೋ ಮನೆಗಳಲ್ಲಿ ಆ ಊಟದ ವ್ಯವಸ್ಥೆ ಆದದ್ದು ಕೂಡ ನೋಡಿದ್ದೀವಿ. ಅದರಿಂದ ಮಕ್ಕಳು ಬೆಳೆದು ಅಲ್ಲಿ ಓದಿ ಅವರ ಹಣವನ್ನು ತೀರಿಸಿದ್ದು ಕೂಡ ನಾವು ನೋಡಿದ್ದೀವಿ. ಇದು ಸ್ಥಳೀಯ ಅಂಗಡಿಯವರು ಕೊಡ್ತಾ ಇದ್ದಂತಹ ಒಂದು ಸೇವೆ. ಇದು ಹಿಂದೆ ಎಷ್ಟೋ ವರ್ಷಗಳಿಂದ ಕೂಡ ನಡೆದು ಬರ್ತಾ ಇದೆ. ಈಗಲೂ ಕೂಡ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಇವಾಗ ಈ ಡೆಲಿವರಿ ಆ್ಯಪ್ಸ್ ಅದು ಇದು ಅಂತೆಲ್ಲ ಹೇಳಿಕೊಂಡು ಸಿಟಿ ಕಡೆಗಳಲ್ಲಿ ಜಾಸ್ತಿಯಾಗಿ ಬರ್ತಾ ಇದೆ. ಇನ್ನು ಇದು ಗ್ರಾಮೀಣ ಭಾಗಕ್ಕೆ ಎಲ್ಲವೂ ಕೂಡ ಹಬ್ಬಬಹುದು. ಸೊ ಆದರೂ ಕೂಡ ನಾವು ಹೇಳುವಂಥದ್ದು, ಎಷ್ಟಾದರೂ ಕೂಡ ಮಕ್ಕಳಿಗೊಂದು ಜ್ಞಾನ ಬೇಕು ಅಂತ ಹೇಳಿದರೆ, ಅಥವಾ ನಮಗೂ ಕೂಡ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ, ಯಾಕಂದರೆ ಒಮ್ಮೊಮ್ಮೆ ಅಪಾರ್ಟ್ಮೆಂಟ್ಗಳಲ್ಲಿ ಹತ್ತಿರದವರು ಯಾರು, ನೆರೆಹೊರೆಯವರು ಯಾರು ಅಂತ ಹೇಳಿ ಗೊತ್ತಾಗಲ್ಲ. ಎಷ್ಟೋ ಮಂದಿ ಒಬ್ಬಂಟಿಯಾಗಿ ಜೀವಿಸ್ತಾ ಇರ್ತಾರೆ. ಸೊ ಅಂಥವರು ಕೆಲವೊಂದಿಷ್ಟು ಮಾರ್ಕೆಟಿಗೆ ಹೋದ್ರೇ ಗೊತ್ತಾಗುತ್ತೆ ಅಲ್ಲಿ ಚೌಕಾಶಿ ಮಾಡುವಂಥದ್ದು. ಸೊ ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಖುಷಿ ಇರುತ್ತೆ, ಅಥವಾ ಅವರ ಜೊತೆಗೆ ಮಾತನಾಡುವಂಥದ್ದು, ಕೆಲವರ ಸುಖ ದುಃಖ ಅಂತ ಕೂಡ ಸಿಗುತ್ತೆ. ಈ ರೀತಿಯಲ್ಲಿ ಮಾತನಾಡಿದ ಮನಸ್ಸಿಗೆ ಅದೇನು ನೆಮ್ಮದಿ ಅಂತ ಕೂಡ ಸಿಗುತ್ತೆ ಅಲ್ವಾ. ಸೊ ಈ ರೀತಿ ಮಾಡಿದಾಗ ಖಂಡಿತವಾಗಿಯೂ ಕೂಡ ಅದೊಂದು ರೀತಿಯಲ್ಲಿ ನೆಮ್ಮದಿಯ ಜೀವನಂತೂ ಇಲ್ಲ ಅಂತ ಹೇಳುವವರಿಗೆ ಅದೊಂದು ರೀತಿಯಲ್ಲಿ ಸಮಾಧಾನ ಆದರೂ ಕೂಡ ಒಂದು ಸಿಗುತ್ತೆ. ಸೊ ಮತ್ತೊಂದು ಕಡೆ ನಮ್ಮ ತಂತ್ರಜ್ಞಾನ ನಮ್ಮ ಕೆಲಸವನ್ನು ಬೇಗ ಮಾಡ್ತಾ ಇದೆ ನಿಜ, ಆದರೆ ನಮ್ಮಲ್ಲಿ ತಾಳ್ಮೆ ಅನ್ನೋದನ್ನೇ ಇಲ್ಲದಂತೆ ಮಾಡ್ತಾ ಇದೆ ಅನ್ನೋದು ಕೂಡ ಪಕ್ಕ. 10 ನಿಮಿಷದಲ್ಲಿ ಬರಬೇಕಾದಂತಹ ಡೆಲಿವರಿ 15 ನಿಮಿಷ ಆದರೆ ಸಾಕು, ನಮಗೆ ಕೋಪ ಬಂದುಬಿಡುತ್ತೆ ಅಲ್ವಾ. ಎಷ್ಟೋ ಕಡೆಯಲ್ಲಿ ನಾವು ವಾಟ್ಸಪ್ನಲ್ಲಿ ಕೂಡ ನೋಡಿದ್ದೀವಿ, ಪಾಪ ಡೆಲಿವರಿ ಬಾಯ್ಸ್ ಅವರಿಗೂ ಕೂಡ ಒಂದು ಉದ್ಯೋಗ ಸಿಕ್ಕಿದಾಗೇ. ಇದರಿಂದಾಗಿ ಡೆಲಿವರಿ ಬಾಯ್ಸ್ಗಳು ಅಂತೂ ಕೂಡ ಏನಿರ್ತಾರೋ, ಸೊ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಕೆಲಸನೇ. ಕೆಲವರು ತಾಳ್ಮೆಯಿಂದ ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ತಾರೆ, ಪ್ರಾಮಾಣಿಕತೆಯಿಂದ ಮಾಡ್ತಾರೆ. ಆದರೂ ಕೂಡ ಆ ಟೈಮ್ಸ್ ಸ್ವಲ್ಪ ಜಾಸ್ತಿ ಆದರೆ ಕೋಪ ಬಂದುಬಿಟ್ಟು, ಸೊ ಅದನ್ನು ವಿಡಿಯೋ ತೆಗೆದುಕೊಂಡು ಬಿಟ್ಟು ನಾನು ಡೆಲಿವರಿ ಬಾಯ್ಸ್ ಜೊತೆಗೆ ನಾನು ರ್ಯಾಶ್ ಆಗಿ ಮಾತನಾಡಿದೆ, ನಾನು ಹೀಗೆ ಮಾತನಾಡಿದೆ ಅಂತೆಲ್ಲ ಹೇಳಿಕೊಂಡು ಅದನ್ನು ತನ್ನ ಪ್ರಚಾರಕ್ಕೋಸ್ಕರ ಆ ಒಂದು ವಿಡಿಯೋವನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟು ಇಲ್ಲಿ ತನ್ನ ಏನು ಇದು ತೆಗೆಯುವಂಥದ್ದು, ಅಂದರೆ ಪ್ರಚಾರ ಗಿಟ್ಟಿಸಿಕೊಳ್ಳುವಂಥದ್ದು. ಸೊ ಈ ರೀತಿಯಲ್ಲಿ ಕೂಡ ನಾವು ನೋಡಿದ್ದೇವೆ. ಸೊ ಇದು ಪಾಪ ಅಂತಹ ನಿಷ್ಠಾವಂತ ಕೆಲವೊಂದು ಪ್ರಾಮಾಣಿಕ ಡೆಲಿವರಿ ಬಾಯ್ಸ್ಗಳನ್ನು ಕೀಳು ಮಟ್ಟಕ್ಕೆ ತಗೊಂಡು ಹೋಗುವಂಥ ಒಂದು ಕ್ರಿಯೆ ಇದು. ಸೊ ಇದು ನಿಜವಾಗಿಯೂ ಕೂಡ ಇಂತಹ ಒಂದು ವಿಚಾರಕ್ಕೆ ಯಾರೂ ಕೂಡ ಸಪೋರ್ಟು ಕೂಡ ಕೊಡಬಾರ್ದು. ಕೆಲವೊಮ್ಮೆ ನಾವು ನೋಡ್ತೀವಿ ಡೆಲಿವರಿ ಬಾಯ್ ಮೇಲೆ ಅದೆಂತಹ ರೇಗಾಡ್ತಾರೆ ಅಂತ ಹೇಳಿದರೆ, ಪಾಪ ಏನೋ ಒಂದು ದೊಡ್ಡ ತಪ್ಪು ಮಾಡಿದ್ರು ಅಂತ ಆ ರೀತಿಯಲ್ಲಿ ವೈಭವೀಕರಿಸಿಕೊಂಡು ರೇಗಾಡ್ತಾರೆ. ಪ್ರತಿಯೊಂದು ಕೂಡ ತಕ್ಷಣ ಸಿಗಬೇಕನ್ನೋ ಹಠ, ಇದು ಮೈಂಡ್ನಲ್ಲಿ ಸ್ಟ್ರೆಸ್ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ನಾವು ಇತ್ತೀಚಿನ ಅಧ್ಯಯನದ ಪ್ರಕಾರವೂ ಕೂಡ ನೋಡಿದಾಗ, ಇದರಿಂದಾಗಿ ಡೆಲಿವರಿ ಬಾಯ್ಸ್ಗಳು ಆ ತಕ್ಷಣವೇ ತಂದು ಕೊಡಬೇಕು. ಸ್ವಲ್ಪ ಲೇಟಾದರೂ ಕೂಡ ರೇಗಾಡಿ ಬಿಡ್ತಾರೆ, ಅಥವಾ ಏನಾದರೂ ಒಂದು ಕೋಪ ಬಂದುಬಿಟ್ಟು ಅವರ ಮೇಲೆ ಏನು ಕೈ ಹಾಕುವಂತಹ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಸೊ ಇದು ಏನಾಗುತ್ತೆ ಅಂದರೆ, ತಕ್ಷಣ ಸಿಗಬೇಕನ್ನುವಂತಹ ಒಂದು ಹಠ ಮೈಂಡ್ಸೆಟ್ನಲ್ಲಿ ಕೂತು ಬಿಟ್ಟು ಇದರಿಂದಾಗಿಯೂ ಕೂಡ ಸ್ಟ್ರೆಸ್ ಹೆಚ್ಚು ಮಾಡ್ತಾ ಇರುವಂತಹ ಎಷ್ಟೋ ಮಂದಿ ಇದ್ದಾರೆ. ಸೊ ಇದರಿಂದಾಗಿ ನಾವು ನೋಡಬೇಕು ಅಂತ ಹೇಳಿದರೆ, ಎಲ್ಲೋ ಒಂದು ನೆಮ್ಮದಿ ಕೂಡ ಇದರಿಂದವೂ ಕೂಡ ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳಿಕೊಂಡು, ಎಲ್ಲವೂ ಕೂಡ ಇನ್ಸ್ಟಂಟಾಗಿ ಸಿಗಬೇಕನ್ನುವಂಥ ಹಪಾಹಪಿಯಲ್ಲಿ ಇವತ್ತಿನ ಪೀಳಿಗೆ ತಾಳ್ಮೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಸೊ ಇದನ್ನು ನಾವು ಇತ್ತೀಚೆಗೆ ನಾವು ನೋಡ್ತಾ ಇರುವಂಥದ್ದು. ಹೀಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ನೋಡಲಿಕ್ಕೆ ಹೋದರೆ ಬಹಳಷ್ಟು ಇದರ ಸುತ್ತ ನಾವು ನೋಡಲಿಕ್ಕೆ ಇದೆ. ಕೆಲವರಿಗೆ ಡೆಲಿವರಿ ಆ್ಯಪ್ ಅದು ಇದು ಅಂತ ಬಂದಮೇಲೆ ಕೆಲವರಿಗೆ ಉದ್ಯೋಗ ಅಂತ ಸಿಕ್ಕಿದೆ. ತುಂಬ ಕಡು ಬಡವರಿಗೂ ಕೂಡ ಉದ್ಯೋಗ ಸಿಕ್ಕಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೂ ಕೂಡ ಕೆಲವೊಮ್ಮೆ ಅರ್ಜೆಂಟಿಗೆ ಬೇಕಾದಂಥ ಸಂದರ್ಭದಲ್ಲಿ, ಆಗ ತಾನೇ ನಾನು ಹೇಳಿದೆ ಮನೆಯಲ್ಲಿ ಯಾರೋ ಒಬ್ಬರು ವೃದ್ಧರಿರ್ತಾರೆ, ಸೊ ಅವರನ್ನು ಆರೈಕೆ ಮಾಡ್ತಾ ಇರಬೇಕಾಗತ್ತೆ. ಅವರನ್ನು ಬಿಟ್ಟು ಹೋದರೆ ಪಾಪ ಆ ವೃದ್ಧರು ಎಲ್ಲೋ ಹೊರಗಡೆ ಹೋಗಿಬಿಡ್ತಾರೆ ಅನ್ನುವಂತಹ ಭಯದಿಂದ ಮನೆಗೇ ಆ್ಯಪ್ ಮೂಲಕ ತಂದು ತರುವಂಥದ್ದು ಆ ರೀತಿಯಲ್ಲಿ ಆಗುತ್ತೆ. ಸೊ ಅದು ಒಂದು ರೀತಿಯಲ್ಲಿ ಸೌಕರ್ಯ ಒಳ್ಳೆಯದಂತೂ ಕೂಡ ಹೇಳ್ಬೋದು. ಸೊ ಅಂತಹ ಸಂದರ್ಭಗಳಲ್ಲಿ, ತುರ್ತು ಸಂದರ್ಭಗಳಲ್ಲಿ ಓಕೆ. ಆದರೆ ಕೆಲವೊಂದಿಷ್ಟು ಎಲ್ಲ ಸಂದರ್ಭಗಳಲ್ಲೂ ಕೂಡ ಆ ರೀತಿ ಅಂದರೆ ಹೊರಗಡೆ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾವು ಕೂಡ ಹೊರಗಡೆ ಹೋಗುವಂಥದ್ದು. ಸೊ ಈ ರೀತಿಯಲ್ಲಿ ಮಾಡಿದರೆ ಒಂದು ಮೈಂಡ್ ಸೆಟಪ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮತ್ತೊಂದು ಕಡೆ ತಾಳ್ಮೆ ಕೂಡ ನಮಗೆ ನಮ್ಮಲ್ಲಿ ಹೆಚ್ಚಾಗುತ್ತೆ. ಸೊ ಈ ರೀತಿಯಲ್ಲಿ ಆದರೆ ಇದೊಂದು ಬೆಟರ್ ಅನ್ನುವಂತಹ ಒಂದು ಮಾತು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ನಾವು ಕೇಳ್ತಾ ಇದ್ದೆವು, ನಿಮ್ಮ ವಿಚಾರವನ್ನು ಕೂಡ ಹೇಳ್ಬೋದು ಅಂತ. ಎನಿವೆ, ಮತ್ತೊಂದು ಸಣ್ಣ ವಿರಾಮವನ್ನು ಪಡೀತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಯಶೋತ್ರುಗಳ ಕೇಳ್ತಾ ಇರೋದು ಇದು ರೇಡಿ ಸಾರಂ ಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮಾತಾಡ್ತಾ ಇದ್ದೆವು. ಸೊ ಒಂದು ಕಡೆ ಇತ್ತೀಚಿನ ಕೆಲವೊಂದಿಷ್ಟು ವ್ಯವಸ್ಥೆಗಳು ತಂತ್ರಜ್ಞಾನದ ಇದರಿಂದಾಗಿ ಎಲ್ಲಾದರೂ ನಾವು ಸೋಮಾರಿಗಳಾಗ್ತಾ ಇದ್ದೀವಿ ಅನ್ನುವಂತಹ ಒಂದು ವಿಚಾರದಲ್ಲಿ ಕೂಡ ಮಾತನಾಡ್ತಾ ಇದ್ದೆವು. ಸೊ ಒಬ್ಬರು ಕರೆಯಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ
1: ಹಲೋ ನಮಸ್ತೆ.
0: ಹಲೋ ನಮಸ್ತೆ ನಮಸ್ತೆ ಮೇಡಮ್, ಹೇಗಿದ್ದೀರಾ? ರತ್ನ ಶೆಟ್ಟಿ ಅವರೇ, ಹೇಳಿ ಮೇಡಮ್.
1: ಏನ್ ಗೊತ್ತಾ, ಈ ತಾಳ್ಮೆ ಇಲ್ಲದ ಸಮಾಜದಲ್ಲಿ ಈ ಸ್ಪೀಡ್ ಪೋಸ್ಟ್ ಅಲ್ಲಿ ಏನ್ ಅದಕ್ಕೆ ಹೊಂದಿಕೊಂಡೇ ಹೋಗ್ಬೇಕು. ನೋಡಿ ಎಂತ ಗೊತ್ತಾ, ಇದ್ರಲ್ಲಿ ವಾರದ ಅತಿ ಹೆಚ್ಚು ಅಂತ ಆಕಾಶವಾಣಿ ಮಂಗಳೂರಲ್ಲಿ ಕೊಡ್ತಾರೆ. ಅಂದ್ರೆ ಅವರು ಮೊದಲಿಗೆಲ್ಲ ಸ್ಟೋರಿ ಹೇಳೋದು, ಅದು ಕೇಳಲಿಕ್ಕೆ ತುಂಬಾನೇ ಖುಷಿ. ಮತ್ತೆ ನಮ್ದು ಫ್ರೆಂಡ್ಸ್ ನವರೆಲ್ಲ ಉಜ್ಜಡಿಗೆ ಹೋದ್ರೆ ಸಿಗ್ತಾರೆ ಪಾಪ, ಅವ್ರು ಸಹ ತಾಯಿ ಮನೆಗೆ ಬಂದ್ರು. ರತ್ನ ಹೊರ ಇಲ್ಲಡೆ ಬಲ್ಲ, ಹೊರ ಇಲ್ಲಡೆ ಅಲ್ಲಿ ಇಲ್ಲಿ ಅವ್ರದ್ದು ಕಪಿತನ್ ಶಾಲೆ ಹತ್ರ ಎಲ್ಲ ಮನೆ ಉಂಟು ಅವ್ರದ್ದು. ಅವರಲ್ಲಿ ಅಂದ್ರೆ ಒಮ್ಮೆ ಮಾತನಾಡುವ ನಾವು ಅಂತ. ಇವಾಗ ಅಂದ್ರೆ ಮನುಷ್ಯರಿಗೆ ಅಷ್ಟೊಂದು ಬೇಜಾರಾಗಿದೆ, ಯಾರು ಸಹ ಮಾತಾಡಲಿಲ್ಲ ಅವರದೇ ಪ್ರಪಂಚ ಅವರಿಗೆ. ಮತ್ತೆ ಕೆಲವರಿಂದ ಮಾನಸಿಕ ಆಗಿ ಹೋಗ್ತದೆ ಇದ್ರಿಂದ. ಅದಕ್ಕೆ ನಾನು ಹೇಳುದು ಅದೆಲ್ಲ ನಾವು ತಲೆಗೆ, ಅಲ್ಲಿ ಪಾಪ ಭಟ್ರು ಇದ್ದಾರೆ ಬ್ರಾಂದಿ ಹೆಂಗಸ, ಅವ್ರು ಹೇಳುದು ಏನು ರತ್ನ ಒಂದು ಮುಖ ನೋಡಿ ನಗಾಡುದಿಲ್ಲ, ಮಾತನಾಡಿದೆ ಮಾತಾಡಲ್ಲ. ಅದಕ್ಕೆ ಹೇಳುದು ನೀವು ಯಾವ್ದೊಂದು ತಲೆಗೆ ಹಚ್ಚಿಕೊಳ್ಬೇಡಿಯಪ್ಪ, ಇವಾಗ ಸಮಾಜ ಹಾಗೆ ಉಂಟು, ಇನ್ನಿನ್ನು ಅತ್ಯಂತ ಮುಂದೆ ಹೋಗ್ತದೆ. ಅದಕ್ಕೆ ನಾವು ಯಾವ್ದೊಂದು ತಲೆಗೆ ಹಚ್ಚಿಕೊಳ್ಬಾರ್ದು, ಅದಕ್ಕೆ ನಾವು ಕಾಲಕ್ಕೆ ತಕ್ಕ ಹೊಂದಿಕೊಂಡು ಹೋಗ್ಬೇಕು. ಯಾವ್ದಾದ್ರೂ ಒಂದು ಹ್ಯಾಬಿಟ್ ಇಟ್ಕೊಳ್ಬೇಕು. ನಂಗೆ ಹೆಚ್ಚಾಗಿ ನಾ ಹೇಳ್ತೇನೆ ಮಾತನಾಡ್ತೇನೆ ಹಾಗೆ ಅಂತಲ್ಲ, ನಂಗೆ ಹೆಚ್ಚು ಮಾತನಾಡುದು ಇಷ್ಟ ಇಲ್ಲ, ಬಟ್ ಹೆಚ್ಚು ಮಾತನ್ನು ಕೇಳುದು ಇಲ್ಲ. ನೋಡಿ ಈಗ ನಾ ಹೇಳಿದ್ದಲ್ಲ ವಾರದ ಅತಿಥಿ ಅಂತ, ಅಂದ್ರೆ ಅವ್ರದ್ದು ಕಥೆ ಹೇಳ್ತಾರಲ್ಲ, ಅದೆಲ್ಲ ಕೇಳಿಕ್ಕೆ ತುಂಬಾನೇ ಖುಷಿ.
0: ನಮ್ಮ ರತ್ನ ಶೆಟ್ಟಿ ಅವರು ಅದೇ ರೀತಿ ಹೇಳಿದ್ರು, ಯಾಕಂದ್ರೆ ಇತ್ತೀಚಿನ ಪ್ರಪಂಚ ಹೇಗಾಗಿದೆ ಅಂದ್ರೆ ಮುಖ ಗಂಟಿಕ್ಕಿಕೊಂಡು ತಾನೇ ಎಲ್ಲ ಗೊತ್ತಿರೋ ಹಾಗೆ, ಅಥವಾ ಏನೋ ಒಂದು ಒಂದು ಒಂದು ರೀತಿಯಲ್ಲಿ ಆ ಮುಖ ಗಂಟಿಕ್ಕಿಕೊಂಡು ಮಾತನಾಡದೆ ಮುಖ ದೊಡ್ಡದು ಮಾಡಿಕೊಂಡು ಕೂತಿರ್ತಾರೆ. ಸೊ ಈ ರೀತಿಯಲ್ಲಿ ನಾವು ಅವರ ಪ್ರಪಂಚಕ್ಕೆ ಹೋಗಬಾರದು. ಸೊ ಅದು ಆ ರೀತಿಯ ಆಗಿಬಿಟ್ಟಿದೆ, ಆ ರೀತಿಯ ಪ್ರಪಂಚ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು, ಯಾಕೆ ಈ ರೀತಿ ಕೂತಿದ್ದಾರೆ, ಯಾಕೆ ಈ ರೀತಿ ಮುಖ ಹೀಗೆ ಮಾಡ್ತಾರೆ ಅಂತೆಲ್ಲ ಹೇಳಿಕೊಂಡು ನಾವು ಅದನ್ನು ನೋಡಲೇಬಾರದು. ನಾವು ಅದಕ್ಕೆ ತಲೆ ಕೊಡಲಿಕ್ಕೆ ಹೋದರೆ ನಮ್ಮ ಟೆನ್ಷನೇ ನಮಗೆ ಜಾಸ್ತಿ ಆಗಿ ಬಿಡ್ಬೋದು ಅಲ್ವಾ? ಸೊ ಹಾಗಾಗಿ ನಾವು ಅದನ್ನು ಬಿಟ್ಟು ನಮ್ಮ ಪಾಡು ಎಷ್ಟಿದೆಯೋ, ಸೊ ನಾವು ಯಾರೆಲ್ಲ ನಗ್ನಗ್ತಾ ನಮ್ಮ ಜೊತೆಗೆ ಪ್ರೀತಿಯಿಂದ ಮಾತನಾಡ್ತಿರ್ತಾರೋ, ಸೊ ಅವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿಕೊಂಡು ನಮ್ಮ ಲೈಫ್ ಸಣ್ಣದ್ರಿ, ನಮ್ಮದು ದೊಡ್ಡದೇನಲ್ಲ. ಮೈ ಲೈಫ್ ಮೈ ಚಾಯ್ಸ್ ಅಂತ ಹೇಳ್ತೀವಿ ನೋಡಿ. ಸೊ ಅದೇ ರೀತಿ ನಮ್ಮ ಲೈಫ್, ನಮ್ಮ ಜೊತೆಗೆ ಸಹವರ್ತಿಗಳು ಅಥವಾ ನಮ್ಮ ಜೊತೆಗೆ ಇರುವಂತಹ ಪ್ರೀತಿ ಪಾತ್ರರು ಯಾರಿರ್ತಾರೋ, ಸೊ ಅವ್ರ ಜೊತೆ ನಗುಮುಖದಿಂದ, ಸೊ ಒಂದು ರೀತಿಯಲ್ಲಿ ಒಳ್ಳೆಯತನದಿಂದ, ಏನೋ ಒಂದು ಅನ್ಯಾಯ ಅಥವಾ ಕೆಟ್ಟದು ಮಾಡಿಕೊಂಡು ಮಾಡದೆ ನಾವು ನಮ್ಮಷ್ಟಕ್ಕೆ ಹೋಗುವಂಥದ್ದು ಅದು ಒಳ್ಳೆಯದು ಅಲ್ವಾ? ಸೊ ರತ್ನ ಶೆಟ್ಟಿ ಅವರು ಹೇಳಿದ ಮಾತು ಕೂಡ ಅದೇ ನಿಜನೇ. ಎನಿವೇ, ನಾನು ಮಾತನಾಡ್ತಾ ಇದ್ದೆ ಒಂದು ಕಡೆ ಆನ್ಲೈನ್ ವ್ಯವಸ್ಥೆಗಳು ಈ ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಒಮ್ಮೊಮ್ಮೆ ನೋಡಿ, ನಿಮಗೆ ತುರ್ತು ಪರಿಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಸಂಜೀವಿನಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಈ ಆನ್ಲೈನಲ್ಲಿ ಇವಾಗ ಮಧ್ಯರಾತ್ರಿ ಆಗತಾನೆ ಹೇಳಿದೆ, ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದರೆ, ವಯಸ್ಸಾದವರು ಮನೆಯಲ್ಲಿ ಒಬ್ಬರಿದ್ದಾಗ ಆನ್ಲೈನ್ ವ್ಯವಸ್ಥೆ ತುಂಬ ಹೆಲ್ಪ್ ಮಾಡಿಬಿಡುತ್ತೆ. ಕೆಲವೊಂದು ಕಡೆ ಏನಾಗುತ್ತೆ ಅಂತ ಹೇಳಿದರು ನೋಡಿ, ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಆಫೀಸ್ ಮುಗಿಸಿ ಸುಸ್ತಾಗಿ ಬರುವಾಗ ಮತ್ತೆ ಮಾರ್ಕೆಟಿಗೆ ಹೋಗಿ ತರಕಾರಿ ತರೋದು ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ. ಅಂತಹ ಬಿಡುವಿಲ್ಲದ ಜನರಿಗೆ ಈ ವ್ಯವಸ್ಥೆಯು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಹೆಲ್ಪ್ ಆಗಿಬಿಡುತ್ತೆ. ಇದು ಅಪಾರ್ಟ್ಮೆಂಟ್ ಕೆಲವೊಂದಿಷ್ಟು ಫ್ಲ್ಯಾಟ್ಗಳಲ್ಲೆಲ್ಲ ಕೂತೆ ಅವರಿಗೆ ಒಂದು ರೀತಿಯ ವ್ಯವಸ್ಥೆ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಆದರೆ ಪ್ರತಿದಿನವೂ ಕೂಡ ಅಲ್ಲ, ಒಮ್ಮೆ ಆದರೂ ಕೂಡ ಮಕ್ಕಳನ್ನು ಅವರಿವರವರನ್ನು ಕರ್ಕೊಂಡು ಹೋಗಿ ಹೊರಗಡೆ ನೆರೆಹೊರೆಯವ್ರ ಜೊತೆ ಮಾತನಾಡಿಕೊಂಡು ಹೋಗ್ತಾ ಇದ್ದರೆ ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತಿರುವಂಥದ್ದು. ಸೊ ಮತ್ತೊಂದು ಕಡೆ ನೋಡಿ, ಬಹುಶಃ ಕೆಲವೊಂದಿಷ್ಟು ಆನ್ಲೈನ್ನ ವ್ಯವಸ್ಥೆಗಳು ಈ ನಮ್ಮ ಗ್ರಾಮೀಣ ಭಾಗದ ಕರಕುಶಲ ಕಲಾವಿದರಿಗೂ ಮಹಿಳಾ ಉದ್ಯಮಿಗಳಿಗೂ ಒಂದು ರೀತಿಯಲ್ಲಿ ಹೊಸದಾರಿ ಎಂದು ಕೂಡ ಹೇಳ್ಬೋದು. ಇವತ್ತು ಎಲ್ಲೋ ಒಂದು ಹಳ್ಳಿಯಲ್ಲಿ ಕೂತು ಹೆಣ್ಮಕ್ಕಳು ಉಪ್ಪಿನಕಾಯಿ ಮಾರ್ತಾರೆ ನೋಡಿ, ಹಪ್ಪಳ ಮಾಡ್ತಾ ಇರ್ತಾರೆ. ಸಣ್ಣ ಹಳ್ಳಿಯ ನೇಕಾರರು ಸೀರೆ ನೇಯ್ದರೂ ಕೂಡ ಅದನ್ನು ಆನ್ಲೈನ್ ಮೂಲಕ ಜಗತ್ತಿನಾದ್ಯಂತ ಮಾರಾಟ ಮಾಡುವಂಥ ವ್ಯವಸ್ಥೆ ಇತ್ತೀಚೆಗೆ ಇದೆ. ಇದು ಈ ಮಧ್ಯವರ್ತಿಗಳ ಕಾಟ ಇಲ್ಲದೆ ಅವರಿಗೆ ನೇರ ಲಾಭ ಸಿಗುವಂತಹ ಒಂದು ವ್ಯವಸ್ಥೆ. ಮತ್ತೊಂದು ಕಡೆ ಆನ್ಲೈನ್ ಅಂದರೆ ಬರೀ ದೊಡ್ಡ ದೊಡ್ಡ ಕಂಪನಿಗಳಷ್ಟೇ ಅಲ್ಲ, ಇವತ್ತು ನಮ್ಮ ಹಳ್ಳಿಗಳ ಸಣ್ಣ ಪುಟ್ಟ ವ್ಯಾಪಾರಿಗಳು, ಮನೆಯಲ್ಲಿ ಬಿಸ್ನೆಸ್ ಮಾಡೋ ಗೃಹಿಣಿಯರು ಕೂಡ ತಮ್ಮ ಪ್ರಾಡಕ್ಟ್ಗಳನ್ನು ಅಮೆಝಾನ್ ಇನ್ಸ್ಟಾಗ್ರಾಮ್ ಮೂಲಕ ಇಡೀ ಜಗತ್ತಿಗೆ ಇವತ್ತು ಮಾರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸಲ್ಲಿ ಕೂಡ ಬರ್ತಾರೆ ನೋಡಿ ಕೆಲವರು, ಅವರು

ಅಲ್ಲೇ ಏನು ತಮ್ಮ ಲಿಂಕನ್ನು ಇಟ್ಟಿರ್ತಾರೆ. ಸೊ ಅದನ್ನು ಅದರಿಂದಲೂ ಕೂಡ ತುಂಬ ಮಂದಿ ಪರ್ಚೇಸ್ ಮಾಡುವಂಥದ್ದು ಇದೆ. ಅದೆಲ್ಲ ಒಂದು ರೀತಿಯ ವ್ಯವಸ್ಥೆಗಳು ಅಲ್ವಾ. ಸೊ ಮತ್ತೊಂದು ಕಡೆ ಈಗ ವೀಕೆಂಡ್ನಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋದ್ರಂತೂ ಕೂಡ ಪಾರ್ಕಿಂಗ್ ಅಂತೂ ಸಿಗುವುದೇ ಇಲ್ಲ. ಹೆದ್ದಾರಿಯಲ್ಲಂತೂ ಟ್ರಾಫಿಕ್ ಜಾಮ್, ಲೈನ್ನಲ್ಲಿ ನಿಲ್ಲಬೇಕಾದಂತಹ ವ್ಯವಸ್ಥೆ. ಆನ್ಲೈನ್ ಇದ್ದುದರಿಂದ ರಸ್ತೆಯಲ್ಲಿ ಟ್ರಾಫಿಕ್ ಕಮ್ಮಿಯಾಗಿ ಬಿಡುತ್ತೆ ಅನ್ನುವಂತಹ ಒಂದು ಇದರಿಂದ ಕೆಲವರು ಆನ್ಲೈನ್ ವ್ಯವಸ್ಥೆಗೆ ಏನು ಹೋಗುವಂಥವರನ್ನು ಕೂಡ ನಾವು ನೋಡ್ತೀವಿ. ಸೊ ಈ ರೀತಿ ಕೆಲವೊಂದಿಷ್ಟು ಜನರಿಗೆ, ಮತ್ತೊಂದು ಕಡೆ ಲಕ್ಷಾಂತರ ಜನ ಸಾಮಾನ್ಯ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಕೆಲಸ ಕೊಟ್ಟು ಅವರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಆಸರೆಯಾಗಿದ್ದು ಕೂಡ ನಾವು ನೋಡ್ತೀವಿ. ಆದರೂ ಕೂಡ ಪ್ರತಿದಿನವೂ ಕೂಡ ಟೊಮೆಟೊ, ನೀರುಳ್ಳಿ ಅದು ಇದ್ದು ಅಂತೆಲ್ಲ ಮನೆಯಲ್ಲಿ ಉಪ್ಪು ಅದು ಇದೆಲ್ಲ ಖಾಲಿಯಾದರೆ ಕೆಲವೊಂದಿಷ್ಟು ನಾವು ನಡೆದುಕೊಂಡಾದರೂ ಅಥವಾ ಏನು ಸ್ವಲ್ಪ ಹೊರಗಡೆ ಹೋಗುವಂಥದ್ದು ಪ್ರಯತ್ನ ಮಾಡಿದರೆ ಅದು ಕೂಡ ಒಳ್ಳೆಯದು ಅನ್ನುವಂತಹ ಒಂದು ಮಾತು. ಸೊ ಹಾಗಾಗಿ ಕೆಲವರು ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡರು. ನನ್ನ ಅಭಿಪ್ರಾಯವನ್ನು ಕೂಡ ನಾನು ಹಂಚಿಕೊಂಡದ್ದು, ಯಾವ ರೀತಿಯಲ್ಲಾಗುತ್ತೆ, ಏನಾಗುತ್ತೆ ಅಥವಾ ವ್ಯವಸ್ಥೆಗಳು ಹೇಗೆ ನಮಗೆ ಆಸರೆ ಆಗುತ್ತೆ ಎಲ್ಲವನ್ನು ಕೂಡ ನಾನು ಮಿಕ್ಸ್ ಮಾಡಿ ಕೂಡ ನಾನು ಹೇಳಿದ್ದೀನಿ. ಎನಿವೇ, ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿರ್ಬೋದು ಅಂತ ಕೂಡ ಭಾವಿಸ್ತೀನಿ. ಜನಧನಿ ನೇರ ಪ್ರಸಾರ ಕಾರ್ಯಕ್ರಮ, ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ ಜೆ ಸೀಫಲಕುತ್ತಾರ್. ಕೇಳ್ತಾನೆ ಇರಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗೂನ್ 07.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಕುದ್ಮುಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ.

ಲೋಕದ ಒಂದೇನು ಏಪಲ ಖುಷಿಟು ಸಂತೋಷದ ಉಪ್ಪರೆ ಕಾರಣ ಈ ವಿದ್ಯೆ ಸನಕುಲು ಸುಳ್ಳು ಬಂಡದು ತನ್ನ ಕಾರ್ಯಡು ಗೆಲ್ಬಣೆ ಸಾಧಿಸಾದು ಉಗಾರ್ತೆಡು ಮೆರೆಯೊಂದಿಲ್ಲೇರಿ ಸಾಧು ಈ ವಿದ್ಯೆ ಏಪಲ ವಿತ್ತ ಗದ್ದಿಗಡಿ ಮೆರೆಯೊಂದಿಲ್ಲಿ ಅಂಡ ಸತ್ಯ ಬಂದಿನ ಕಲಾವಸ್ಥೆ ತಾದ ಬಂಡು ತೂಕ ಹೋಯ್ದು.

ಅಪ್ಪಾಜಿ, ಬಾರಿ ಸಮಯದ ಮಕ್ಕಳ ಮುಂಜಾಯ ದಾದ ವಿಷಯ ಎಂಚಲ್ಲ ತೆರಿಪಾವನಾ.

ಎಂಚಿನ ಪಾತ್ರ ಒಂದು ಈ ಏಪಾಣ ಸತ್ಯ ಬಂದಿನಾಗ ತೂತನ ಅವಸ್ಥೆ ದಾದಲ್ಲಿ ನಿಕ್ಕು ಗೊತ್ತುಂಡ ಅವು ಎಂಕು ಗೊತ್ತುಂಡು ಸತ್ಯ ಪಂಪಿನಗಲು ಏಪಲ ಬೇಜಾರು ಬುಲ್ತೊಂದೇ ಎಪ್ಪುನಗಲು ಆಂಡ ಎನ್ನಲಕ್ಕ ಸುಳ್ಳು ಪಂಪಿನಗಲು ಏಪಲ ಪುದಾರ್ಥರು ಬೆಗರೊಂದೇ ಮೆರೆಯೊಂದೇ ಎಪ್ಪೇರು ಚಾದು ಈ ಏಪಲ ತಿರ್ತು ಎನ್ನಡ ವಾದಗು ಬರೋಣ ಜಾಗ್ರತೆ.

ఎలా సత్యం?

0: ಹೆಚ್ಚಿನ ಪೊಟ್ಟು ಪಾತ್ರ ಒಂದು ಸತ್ಯ ಸತ್ಯ ಬಂದ್ಬಿಡಕ್ಕ ಅವಸ್ಥೆ ನಿಕ್ಕು ಗೊತ್ತುಂಡ ಅದ್ರಲ್ಲಿ ಅವಸ್ಥೆ ಎರಗ್ಲಾ ಬುಡ್ಚಿ ಅಂಡ ಸುಳ್ಳು ಬಂದ್ಬಿಡಕ್ ಮಾತೆರಗ್ಲಾ ಬೋಡು ಅಂಚಾದು ವಾದ ಬರದ ಜಾಗ್ರತೆ
1: ಮಿತ್ಯ ಸತ್ಯ ಮಿತ್ತ ಸುಳ್ಳು ಮಿತ್ತ ಪಂಪಿನ ಗದ್ದುಗೇನೆ ತಯಾರು ಮಲ್ಪುಗ ದುಂಬ ಪೋಯಿ

ಶ್ರೀನಾರಾಯಣ ದೇವರ ಪಾದಗು ಪುಟ್ಯ ಪಾಡುಂಡೆ ಈ ಊರುಡು ಈ ಪುಣ್ಯ ಮನ್ನಡು ನರಮಾನಿಯಾದ ಪುಟ್ಟಿನ ಯಾನೆ ಕಾಳಿಂಗೆ ಪಂಪಿನ ಪುದರಡೆ ಮರೆಯೊಂದುಲ್ಲ ಈ ಊರುಡು ಅವೆಯತು ಪೆತ್ತ ಕೈಕಂಜಲಿನ ಸಾಂಕದು ಎಟ್ಟೆ ಪುಗಾರ್ತಿನ ಪಡೆತೆ ಬೆತ್ತ ಪಂಡ ದೇವಿರಿಗೆ ಮುಪ್ಪತ್ತ ಮೂಜಿ ಕೋಟಿ ದೇವತೆಗಳು ಬೆತ್ತದ ಹೊರಟುಲ್ಲರಿಗೆ ಅಂಚಾದು ಐಕ್ಲಿನ ಪೂಜೆ ಮಲ್ತದ್ದು ಸಾಂಕೊಂದುಲ್ಲ ಐಕ್ಲಿನ ಜೋಕ್ಲಿ ಲಕ್ಕ ತೋನೊಂದುಲ್ಲ ನಿತ್ಯದ ಲಕ್ಕನೆ ಐಕ್ಲಿನ ಲೆಪ್ಪ ಎತ್ತುಕ ಗಂಗೆ.

ಗೌರಿ ತುಂಗ ಬಂದ್ರೆ ಇಕ್ಲೇನೆ ತೂನಗ ಉಡಲ್ ಎತ್ಕಿದ್ದು ಬರ್ಕೊಂಡು ಬಹಳ ಸಂತೋಷ ಬಂದುಂಡು. ಪೋಲೆ ಜೋಕ್ಲೆ ನಿತ್ಯದ ಲೆಕಾನೆ ಕಾಡಿಗೆ ಹೋದು ಪಂತಿನಿ ಮೇಲೆ ಬಂಜರ ತಿಳ್ಲಿ ಬಯ್ಯದ ಬರ್ತಾನಗ ಸರಿಯಾದ ಬದಲಿಕ್ಕೆ ಇದಕ್ಕೆ ಸೇರ್ಲೆ. ಜೋಕ್ಲೆ ಜಾಗ್ರತೆ ಮಲ್ಪ್ಲೆ

ವೇಳೆಗಳೆಯುತ ಎಂದು ಹಸುಗಳು ಪುಣ್ಯಗೋ

ಮಕ್ಕಳೇನೆ ತಿಂದು ಬದುಕೊಂಡಿದ್ದೀನ ಯಾಣು. ಏನಿಲ್ಲ ಪಂಜಿದ ಬಡವನು ದೂರ ಮಲ್ತಾರೆ ಬೋಟೆಗೆ ಬಿದಾಡಿಯ ಪಂಜಿದ ಬಡವನು ದೂರ ಮಲ್ಪಡತ್ತ ಆಹಾ.

0: ಕೆಲಸದ ನಿಲ್ಲುವ ಪರಿಯನೆಂದ
1: ಎತ್ತನದಿ ನೋಡು ಬಾರೇ ಸಮಯ ಆಡು ಎತ್ತನದಿಂತೀ ಅವನು ತಿಳಿಪಿದೆ.

0: ಇದುವರೆಗೆ ಇತ್ತೀಚೆಗೆ ಕುದ್ಮುಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ, ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಖಿಲೆಗ್ ಮಾತ್ರೆಗ್ಲ ಮೋಕಿ ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ನಾಟಕದ 4ನೇ ಹೆಗ್ಗೆ
1: ಬುಳ್ಳಿ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ ನೆತ್ತಡಿಟಿವಿ ಬುಳ್ಳಿ ಕಲಾವಿದರ ಕುಡ್ಲ ಬೊಕ್ಕ ಅತಿಥಿ ಕಲಾವಿದರು ಅಭಿನಯಿಸುನ ತುಳು ಅಪ್ಪಿನ ಜಕ್ಕೆಲಿಗೆ ರಡ್ಡನೆ ಕಲಾ ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಹಿಡ್ಕೊಬಿಡ್ಸಿ
2: ಒಂದು ಎನ್ನತ್ತೆ ಮಂಜಲ್ನಾಥೇಶ್ವರ ಸ್ವಾಮಿಲಿದೆ ಅಗ್ನಿ ಎನ್ನ ಪಾತ್ರ ಪೊಟ್ಟಾಲಂದು ಒತ್ತಾಡತ್ತ ಆಡಲ ಯಾನ್ ಕೊನೊಂದಿಲ್ಲ ಎನ್ನ ಪಾತ್ರ ಪೊಟ್ಟಾ ಪೂಜಿ ಬಂಡ ನಾಲ್ಕು ತರತ್ತ ಬ್ರಹ್ಮೆ ಬರ್ತೀನ ಬರವು ಪತ್ತು ತರತ್ತ ಆಗಣಿಗಿಲ್ಲ ಮದೆ ಪರೆ ಆತಿಗೆ.

ರೂಪನ ಬಾಳಲಿ ಗುರುಜಿ ಪಂಡಿನ ಹೊಸ್ಕನೆ ನೇರ್ ದುಂಬು ಆಲು ಬಾಲಾದ ಪುಟ್ಟುನಗನೆ ಅಲ್ಲ ಅಪ್ಪೆ ಸಹಿತ ದುಪ್ಪುಂಡು ಪುಟ್ಟಿನ ಬಾಲೆನೆ ಅಲ್ಲಮ್ಮೆ ಮಂಜಪ್ಪಣ್ಣೆ ಒಕ್ಕ ಸರೋಜನ ಜಕ್ಕೆಲ್ಗೆ ಪಾಡದೆ ದುಬಾಯಿಗೆ ಪೋಪೇರು ಪುಟ್ಟಿ ಕೂಡಲೇ ಅಪ್ಪೆನೆ ಮುಕ್ಕು ತಿಂದಲು ಪಂಪಿನ ಅಪವಾದ ಬುರ್ಚಿ ಬಂಡದೆ ಅಲ್ಲಿಗೊಂಜಿ ಎಡ್ಡೆ ಭವಿಷ್ಯ ನಾಡೋಡು ಬಂಡದೆ ಅಲ್ಲಮ್ಮೆ ಸುಧಾಕರೇ ದುಬಾಯಿಗೆ ಪೋಪೇರು ದುಬಾಯಿಗೆ ಪೋಯಿ ಕೂಡಲೇ ಆರು ಡ್ರೈವರ್ ಕೆಲಸ ಮನ್ಪುನ ಆ ಟ್ಯಾಂಕರ್ ದಡಿಕ್ಕೆ ರಡ್ಡು ಜನ ಅರಬಿ ನಕಲು ಕಾರ್ ಆಕ್ಸಿಡೆಂಟ್ ಸೈಪೇರು ಅಲ್ತ ಕೋರ್ಟು ಬೇರೆಗೆ 16 ವರ್ಷ ಶಿಕ್ಷೆ ಕೊರ್ಪಡು ರೂಪನ ಅಮ್ಮ ದುಬೈಗೆ ಪೋಯ್ ಬಕ್ಕ ದಾಲ ಸುದ್ದಿ ಪೂಜಿ ಅಂಚ ಮಂಜಪ್ಪಣ್ಣೆನೆ ಭಾರಿ ಮೋಕೇಡು ಬಾಲೇನ ಸಾಕೊಂದು ಪೋಯ್ರು.

ಬರ್ತೇನೆ ಮಗ, ಬರ್ಬೇಕು, ಖಂಡಿತ ಬರ್ತೇನೆ. ಈ ವರ್ಷ ಖಂಡಿತ ಬರ್ತೇನೆ ಮಗ, ಬರ್ತೇನೆ. ಹಾ ಹಾ ಹಾ, ಪಣಪೆ ಪಣಪೆ ಮಾತ ಕರೋಣ ಪಣಪೆ ಅದ. ಹಾ ಹಾ, ಈ ವರ್ಷ ಬರ್ತೇನೆ ಮಗ, ಭಾಳ ಪೋಣಿ ಹಚ್ಚಿ. ಹಾ

0: హలో
1: ಖಂಡಿತ ಬರುತ್ತೆ, ಎಲ್ಲ ಕಾಣೆ ಬಸ್ಪೆಗೆ ಆಜಿ ಮುಪ್ಪದ ಫ್ಲೈಟಿಗೆ ಬರ್ತದೆ ಲ್ಯಾಂಡ್ ಆಗ್ತೆ ಮಗ, ಎಲ್ಲ ಖಂಡಿತ ಬರುತ್ತೆ. ಮಗ ಎಲ್ಲದ ತಾರೀಕು ನೆನಪಿಲ್ಲ, ಮೇ 22 ರಡ್ ಸಾವಿರ ತಪ್ಪತ್ತು ಎಲ್ಲ ಕಾಂಡೆ ಆಜನ ಗಂಟೆಗೆ ಬಸ್ ಬೇಗ ಬರ್ತದೆ ಲ್ಯಾಂಡ್ ಆಗ್ತೆ
2: ಮಾಮಡಪ್ಪನ ಮಗ.

ಇಳಿಯುತ್ತಿದ್ದಂತೆ ಹೊತ್ತಿ ಉರಿಯಿತು ವಿಮಾನ. 158 ಮಂದಿ ಸಜೀವ ದಹನ. ಮಂಗಳೂರಲ್ಲಿ ಮಾತು ಮೌನ. ರಾಜ್ಯದಲ್ಲಿ ಇಷ್ಟೊಂದು ಭೀಕರ ದುರಂತ ಇದೇ ಮೊದಲು. ತಲ್ಲಣಗೊಂಡಿದೆ ಕರಾವಳಿ.

0: ಅಪಗ ಏಕ ಲೆತ್ತದ ಗೋಲ್ಡ್ ಮೆಡಲ್ ಕೊಡ್ತೇರ ಅಂಚಿನ ಒಂದು ವೀರತ್ವ ಏನಾದ ಉಂಡು ಆಂಡಲ್ಲ ಇನ್ನಿತ ಜೋಗ್ಲು ಪರ್ಪುಲ ಜೂಜಾ ನಾಟ್ ಇಂಡಿಯನ್ ಪೇಪರ್ ಯುನೋ
1: ಏರಿ ನಮ್ಮಡ ಬಂದು ಈರ್ನ ಕಥನಗ ಆ ಜನ ಮೂಡಿ ಸರಿ ಬೋದು ಆದಿ ಸರಿ.

0: Bueno, pues nada.
1: காலேஜ் போன் மந்திக்கேன் போத்தல.

0: matando un
1: huevo.

கிடைக்கும். நடப்போ

0: யாரு ஜீவடுப்பு நகரே எங்க சீரியஸ் பண்ணு ரெண்டு சார ஊண்ட என்ன காட்டுகே கொல்லி தக்கியன பொண்ணன பாடோடு கோப்பின நீங்கச்சின நீச்சன் தாக்கியனே நீ தேவரே எனது எப்பனே கொத்துவடம் மாத்தியலிச்ச
1: ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೊಕೇಶನ್ ಆಟಕದ ನಾಲನೇ ಯಜ್ಞೆ ಕೆಂಡರ್ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು ರೇಡಿಯೋ ಸಾರಂಗ್ ನಿಕ್ಲು ತುಳು ಪ್ರಸಾರ ಕೇನೊಂದಲ್ಲರ್ ನನ್ನ ದುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನು ಕೇನೊಂದು ಬರ್ಕಾ

ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶಮೂರ್ತಿ ಇವರ ರಚನೆಯ, ರಾಘವೇಂದ್ರ ಬೀಜಾಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಇರಬೇಕು ಇರುವಂತೆ

ಮುಂದಿನ ಹಾಡು ದ ರಾ ಬೇಂದ್ರೆ ಅವರ ರಚನೆಯ, ಸಿ ಅಶ್ವಥ್ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಂಗಾರ ನೀರ ಕಡಲಾಚೆಗೀಚೆ.

ಮುಂದಿನ ಹಾಡು ಚಂದ್ರಶೇಖರ್ ಪಾಟೀಲ್ ಇವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14-16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟ್ರಪ್ರಿನೋರಿಯಲ್ ಕ್ಷಮತಾಓಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೇ ತಯಾರ್.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಆಯುರ್ವೇದ ತಜ್ಞ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರ ಮಾತು.
1: ನಮಸ್ಕಾರ. ಮಳೆಗಾಲದಲ್ಲಿ ತಿನ್ನಬಹುದಾದ ಆಹಾರಗಳ ಬಗ್ಗೆ ಹೇಳುವಾಗ ಕೆಸುವಿನ ಸೊಪ್ಪಿನ ಬಗ್ಗೆನೂ ಹೇಳಿದ್ದೆ. ಕೆಸುವಿನ ಸೊಪ್ಪು ಅಂದ ತಕ್ಷಣ ನೆನಪಾಗೋದು ಅದರ ಪತ್ರೊಡೆ. ಪತ್ರೊಡೆ ಅಂದ ತಕ್ಷಣ ಮೊದಲು ಅದನ್ನು ತಿಂದು ರುಚಿ ನೋಡಿದವರಿಗೆ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಇಂದು ಕೆಸುವಿನ ಸೊಪ್ಪಿನ ಗುಣಗಳು, ಯಾವ್ಯಾವ ಸಮಸ್ಯೆಗಳಲ್ಲಿ ಅದು ಒಳ್ಳೆಯದು, ಅದರ ಸೈಡ್ ಎಫೆಕ್ಟ್ಸ್ ಏನು, ಯಾಕೆ ಬೇಯಿಸದೆ ಇದ್ದದನ್ನು ತಿಂದರೆ ಬಾಯಿ ತುರುಕೆ ಆಗ್ತದೆ, ಮತ್ತೆ ಅದನ್ನು ಮಳೆಗಾಲದಲ್ಲಿ ತಿನ್ನಬಹುದಾ, ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ. ಪತ್ರೊಡೆಯ ಸ್ಪೆಷಾಲಿಟಿ ಏನು ಅಂದರೆ, ಕೆಸುವಿನ ಸೊಪ್ಪಿನ ಗುಣಗಳನ್ನು ಹೆಚ್ಚಿಸಿ ಅದರ ದೋಷಗಳನ್ನು ತೆಗೆಯುವಂತಹ ಇಂಗ್ರೀಡಿಯೆಂಟ್ಸನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಬಾಯಿಗೆ ರುಚಿ ಅಷ್ಟೇ ಅಲ್ಲ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಭಾವಪ್ರಕಾಶ ನಿಘಂಟು ಅನ್ನುವಂಥ ಒಂದು ಗ್ರಂಥದಲ್ಲಿ ಇದಕ್ಕೆ ಬಲಕೃತ್ ಅಂತ ಕರೆದಿದ್ದಾರೆ. ಅಂದರೆ ಬಲವನ್ನು ಹೆಚ್ಚು ಮಾಡುವಂಥ ಗುಣ ಕೆಸುವಿನ ಸೊಪ್ಪಿಗೆ ಇದೆ ಅಂತ. ನಮ್ಮ ಪುಸ್ತಕಗಳಲ್ಲಿ ಯಾವತ್ತೂ ನೇಟಿವ್ ಅಥವಾ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದಿರುವಂಥ ಲೋಕಲ್ ಸಸ್ಯಗಳ ಬಗ್ಗೆ, ಅವುಗಳ ವಿಶೇಷತೆಗಳ ಬಗ್ಗೆ ಹೇಳೋದಿಲ್ಲ. ಹಾಗಾಗಿ ನಮಗೆ ವಿಟಮಿನ್ ಎ ಅಂದ ತಕ್ಷಣ ನೆನಪಾಗೋದು ಕ್ಯಾರೆಟ್. ಕ್ಯಾರೆಟ್ ಅಂದ ತಕ್ಷಣ ನೆನಪಾಗೋದು ಕಣ್ಣು. ಕ್ಯಾರೆಟ್ನಲ್ಲಿ ಇರೋ ಥರನೇ ಕೆಸುವಿನ ಸೊಪ್ಪಿನಲ್ಲಿ ಕೂಡ ವಿಟಮಿನ್ ಎ ಹೇರಳವಾಗಿದೆ. ಕೆಸುವಿನ ಸೊಪ್ಪಿನಲ್ಲಿ ಫೈಬರ್, ಪ್ರೋಟೀನ್, ಕ್ಯಾಲ್ಶಿಯಂ, ವಿಶೇಷವಾಗಿ ಕಬ್ಬಿಣದ ಅಂಶ, ಮ್ಯಾಗ್ನೇಷಿಯಂ, ಫಾಸ್ಫರಸ್, ವೈಟಮಿನ್ ಸಿ, ಫೋಲೇಟ್ ಇವೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿದೆ. ಹಾಗಾಗಿ ಇದು ಕ್ಯಾನ್ಸರ್ಗೆ ಕಾರಣ ಆಗುವಂಥ ಫ್ರೀ ರ್ಯಾಡಿಕಲ್ಗಳನ್ನು ನಾಶ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ನಂತಹ ರೋಗಗಳು ಬರದೇ ಇದ್ದಾಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಇದರಲ್ಲಿ ನಾರಿನ ಅಂಶ ಹೆಚ್ಚಿರೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ನಮ್ಮ ಕರುಳಿಗೆ ಕೂಡ ತುಂಬ ಒಳ್ಳೆಯದು. ಇದು ಗ್ಲೂಕೋಸನ್ನು ನಮ್ಮ ಕರುಳು ಹೀರಿಕೊಳ್ಳುವ ವೇಗವನ್ನು ಕಡಿಮೆ ಮಾಡುತ್ತೆ, ಹಾಗಾಗಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ನಲ್ಲಿಡುತ್ತೆ. ಇನ್ನು ಯಾವ್ಯಾವ ರೋಗಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ನೋಡಲಿಕ್ಕೆ ಹೋದರೆ, ಆಗಲೇ ಹೇಳಿದ ಹಾಗೆ ಕಬ್ಬಿಣದ ಅಂಶ ಹೆಚ್ಚಿರೋದ್ರಿಂದ ಎನಿಮಿಯಾದಲ್ಲಿ ಅಂದರೆ ರಕ್ತಹೀನತೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಏನಾದರೂ ಪಾಯ್ಸನಿಂಗ್ ಆದರೆ, ಅಂದರೆ ಯಾವುದಾದ್ರೂ ಒಂದು ವಿಷ ಜಂತು ಕಚ್ಚಿತು ಅಥವಾ ಹಾವು ಕಚ್ಚಿತು, ಈ ಥರ ಚಿಕ್ಕ ಪುಟ್ಟ ವಿಷಗಳನ್ನು ನಮ್ಮ ದೇಹದಿಂದ ಹೊರಗೆ ಹಾಕುವ ಕೆಪ್ಯಾಸಿಟಿ ಈ ಎಲೆಗಳಿಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಲಿವರ್ಗೆ ಮತ್ತು ಮೂಲವ್ಯಾಧಿಗೆ ತುಂಬ ಒಳ್ಳೆಯದು. ಲಿವರ್ನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಇದರ ಎಲೆಗಳಲ್ಲಿದೆ. ಹೃತ್ ಕಫನಾಶಿನಿ ಅಂತ ಹೇಳ್ತಾರೆ, ಅಂದರೆ ಇದು ಎದೆಯಲ್ಲಿರುವಂಥ ಕಫವನ್ನು ಕಡಿಮೆ ಮಾಡುತ್ತೆ ಅಂತ. ಇನ್ನು ಇದರ ಸೈಡ್ ಎಫೆಕ್ಟ್ಸ್ ಏನೇನು ಆಗಬಹುದು ಅನ್ನೋದನ್ನು ನೋಡುವ. ಕೆಲವೊಬ್ಬರಿಗೆ, ವಿಶೇಷವಾಗಿ ಆಲ್ರೆಡಿ ಚರ್ಮದ ಸಮಸ್ಯೆಗಳಿರುವವರಿಗೆ ಚರ್ಮದ ಸಮಸ್ಯೆ ಸ್ವಲ್ಪ ಹೆಚ್ಚಾಗಬಹುದು. ಜೊತೆಗೆ ಇದನ್ನು ಸರಿಯಾಗಿ ಬೇಯಿಸದೆ ತಿಂದಾಗ ಬಾಯಿಯಲ್ಲಿ ತುರುಕಿ ಆಗೋದು, ಚುಚ್ಚಿದ ಹಾಗೆ ಅನ್ಸೋದು, ಅಥವಾ ತಿಂದಾಗ ಅದು ನಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ವಿಷವನ್ನು ಕೊಡುವಂಥದ್ದು ಆಗ್ಬೋದು. ಹೇಗೆ ಬೇಯಿಸಿದಾಗ ಅದು ವಿಷವನ್ನು ಕಡಿಮೆ ಮಾಡುವಂಥದ್ದಾಗತ್ತೋ, ಹಾಗೆ ಸರಿಯಾಗಿ ಬೇಯಿಸದೇ ತಿಂದಾಗ ಸ್ವಲ್ಪ ಮಟ್ಟಿಗೆ ಬಾಡಿಯಲ್ಲಿ ಟಾಕ್ಸಿಸಿಟಿಯನ್ನು ಹೆಚ್ಚು ಮಾಡುವಂಥ ಗುಣವನ್ನು ಹೊಂದಿದೆ. ಈ ಥರ ಆಗಲಿಕ್ಕೆ ಕಾರಣ ಏನು ಅಂದರೆ, ಇದರಲ್ಲಿ ಕ್ಯಾಲ್ಶಿಯಂ ಆಕ್ಸಾಲೇಟ್ ಇರುತ್ತೆ. ಈ ಕಾರಣದಿಂದ ಆ ಥರದ ಸಮಸ್ಯೆಗಳಾಗತ್ತೆ. ಯಾವಾಗ ಇದನ್ನು ಬೇಯಿಸ್ತೀವೋ ಆವಾಗ ಆ ಕ್ಯಾಲ್ಶಿಯಂ ಆಕ್ಸಾಲೇಟ್ ನಾಶ ಆಗುತ್ತೆ. ಸಹಜವಾಗಿ ಚುಚ್ಚೋದು, ಉರಿಯಾದಾಗ ಅನ್ಸೋದು, ತುರುಕಿ ಆಗೋದು ಎಲ್ಲ ಸರಿಯಾಗತ್ತೆ ಅಥವಾ ಆಗೋದಿಲ್ಲ. ಇನ್ನು ಸ್ಪೆಸಿಫಿಕ್ ಆಗಿ ಪತ್ರೊಡೆಯ ವಿಷಯಕ್ಕೆ ಬಂದರೆ, ತೈಲೆ ತಲಿತ ಅತಿರುಚಿಪ್ರದ ಅಂತ ಗ್ರಂಥಗಳಲ್ಲೇ ಹೇಳಿದ್ದಾರೆ. ಅಂದರೆ ಯಾವಾಗ ಇದನ್ನು ಎಣ್ಣೆಯಲ್ಲಿ ಕರೀತೀವೋ ಅಥವಾ ಎಣ್ಣೆ ಹಾಕಿ ಸುಡ್ತೀವೋ ಆವಾಗ ಅತ್ಯಂತ ರುಚಿಯನ್ನು ಕೊಡುತ್ತೆ ಅಂತ. ಬಹುಶಃ ಗ್ರಂಥವನ್ನು ಬರೆದ ಋಷಿಯು ಪತ್ರೊಡೆಯ ರುಚಿ ನೋಡಿರಲೇಬೇಕು, ಮತ್ತೆ ತಿನ್ನಬೇಕು ಅಂತಿರಬೇಕು. ಇಲ್ಲ ಅಂದರೆ ಬೇರೆ ಸಸ್ಯಗಳಿಗೆ ಹೇಳಿದ ಹಾಗೆ ಔಷಧಿ ಗುಣ ಮಾತ್ರ ಹೇಳ್ತಿದ್ರು, ಅತಿರುಚಿಪ್ರದ ಅಂತ ಹೇಳ್ತಿರ್ಲಿಲ್ಲ. ಋಷಿ ಮುನಿಗಳಿಗೂ ಬಾಯಲ್ಲಿ ನೀರು ತರಿಸಿದಂತಹ ಪತ್ರೊಡೆಯನ್ನು ನೀವು ತಿಂದಿಲ್ಲ ಅಂದರೆ ಆದಷ್ಟು ಬೇಗ ತಿನ್ನಲೇಬೇಕು. ಆದರೆ ಎಷ್ಟೇ ರುಚಿ ಕೊಡೋದಾದರೂ ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಕರೆದಂಥ ಆಹಾರವನ್ನು, ಎಣ್ಣೆ ಹಾಕಿ ಸುಟ್ಟಂಥ ಆಹಾರವನ್ನು ಹೆಚ್ಚು ಸೇವಿಸೋದು ಸರಿಯಲ್ಲ. ಹಾಗಾಗಿ ಎಣ್ಣೆ ಹಾಕಿ ಸುಡದೇ ಇರುವ ರೀತಿಯಲ್ಲಿಯೂ ಕೂಡ ಇದನ್ನು ತಯಾರು ಮಾಡಲಿಕ್ಕೆ ಕೆಲವು ವಿಧಾನಗಳಿವೆ. ಆ ರೀತಿ ತಯಾರು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು. ಇನ್ನು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ನಮ್ಮ ಕಣ್ಣೆದುರೇ ತಯಾರಾಗಿರುವಂಥದ್ದು, ಅಂಗಡಿಯಿಂದ ತಂದಿರುವಂಥ ಎಣ್ಣೆ ಬೇಡ. ಚಳಿಗಾಲದಲ್ಲಿ ಎಣ್ಣೆ ಹಾಕಿ ಸುಟ್ಟುಕೊಂಡು ತಿಂದರೆ ತಪ್ಪೇನಿಲ್ಲ, ಆದರೆ ರಾತ್ರಿಯ ಊಟದ ಜೊತೆಗೆ ಬೇಡ, ಮಧ್ಯಾಹ್ನದ ಊಟದ ಸಮಯದಲ್ಲಿ ಇದನ್ನು ತಗೊಳ್ಬೋದು. ಇನ್ನು ಇದನ್ನು ಸೇವನೆ ಮಾಡುವಾಗ ಬಿಸಿ ಬಿಸಿ ಪತ್ರೊಡೆಯ ಜೊತೆಗೆ ಬೆಣ್ಣೆಯನ್ನು ಹಾಕ್ಕೊಂಡು ತಿಂದರೆ ರುಚಿಯೂ ಚೆನ್ನಾಗಿರುತ್ತೆ, ಜೊತೆಗೆ ಪತ್ರೊಡೆಯಿಂದ ಆಗಬಹುದಾದಂಥ ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಆಗದೇ ಇದ್ದಾಗ ಆಗತ್ತೆ. ಮಳೆಗಾಲದಲ್ಲಿ ವಿಶೇಷವಾಗಿ ನಾವು ಕೆಸುವಿನ ಎಲೆಯನ್ನು ತಿನ್ನಬೇಕು. ಕೆಸುವಿನ ಸೊಪ್ಪಿನ ಚಟ್ನಿ ಮಳೆಗಾಲದಲ್ಲಿ ತಿನ್ನಲೇಬೇಕಾದದ್ದು. ಕೆಸುವಿನ ಸೊಪ್ಪಿನ ಜೊತೆಗೆ ಉಪ್ಪು ಹುಳಿ ಖಾರಗಳನ್ನು ಹಾಕಿ ಎಲೆ ಕರಗುವವರೆಗೆ ಬೇಯಿಸಿದರೆ ಆಯಿತು. ಇದಕ್ಕೆ ಮಲೆನಾಡಿನಲ್ಲಿ ಕೆಸುವಿನ ಸೊಪ್ಪಿನ ಕರ್ಕ್ಲಿ ಅಂತ ಕರೀತಾರೆ. ಈ ವರ್ಷದ ಮಳೆ ಮುಗಿಯೋದ್ರೊಳಗೆ ಇದನ್ನು ನೀವು ಮಾಡಿಕೊಂಡು ತಿನ್ನಲೇಬೇಕು. ಯಾಕೆ ಅಂದರೆ ಅದರಲ್ಲಿರುವಂಥ ನ್ಯೂಟ್ರಿಯಂಟ್ಸ್ ಮಳೆಗಾಲದಲ್ಲಿ ನಮಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡ್ತವೆ. ಹಾಗಾಗಿಯೇ ದೇವರು ಅದನ್ನು ಈ ಕಾಲದಲ್ಲಿ ಚೆನ್ನಾಗಿ ಬೆಳೆಸಿ ನಮಗೆ ಕೊಡ್ತಾನೆ. ಫ್ರೀಯಾಗಿ ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂಥ ನಮ್ಮ ಸುತ್ತಮುತ್ತಲೂ ಇರುವಂಥ ಔಷಧಿ ಗುಣವನ್ನು ಹೊಂದಿರುವಂಥ ಗಿಡಗಳನ್ನು ಅಥವಾ ಹಸಿರನ್ನು ನಾವು ಬಳಕೆ ಮಾಡಿಕೊಳ್ಬೇಕು. ತನ್ಮೂಲಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಧನ್ಯವಾದ.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 是不便宜的人就是真的意思
1: 我得你讲的你就不讲这个我可以讲这个

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ಹರ

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಹೆಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 3:03 ಆಗ್ತಾ ಇದೆ. ಮಾತಾಡ್ತಾ ಇರೋದು ನಾನು ನಿಮ್ಮ RJ ಸೈಫುಲ್ಲ ಕುತ್ತಾರ. ಸೊ ಹಾಗೆಯೇ ಇವತ್ತಿನ ಸೋಮವಾರದ SMS ಆಧಾರಿತ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮ ಜೊತೆಗೆ ಕೋರಿಕೆ ಮಾಡಬಹುದು. 6364204949 ಸಂದೇಶದ ಮೂಲಕ ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮ ಜೊತೆಗೆ ನೀವು ಕೇಳಬಹುದು ಅನ್ನೋದನ್ನು ಕೂಡ ಹೇಳುತ್ತಾ ಅನೇಕ ಸಂದೇಶಗಳು ಕೂಡ ಬಂದಿವೆ. ಮೊದಲನೇದಾಗಿ ಯಾರು ಸಂದೇಶ ಮಾಡಿದ್ದಾರೆ ಅಂತ ನಾವು ನೋಡುವಾಗ, ಹಾಗೆಯೇ ಮೊದಲನೇದಾಗಿ ಮಲ್ಲಿಕಾರ್ಜುನ ಶಿಕಾರಿಪುರ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಶುಭ ಮಧ್ಯಾಹ್ನ ಸರ್, ವಂದನೆಗಳು. ಇವತ್ತು ಅಧಿಕ ಅಮಾವಾಸ್ಯೆ. ಈ ಅಧಿಕ ಮಾಸದಲ್ಲಿ ಭಕ್ತಿ ಪರಾಕಷ್ಟೆಗೆ ಹೆಸರುವಾಸಿಯಾಗಿದೆ. ಅಂದರೆ ಒಂದೇ ದಿನದಲ್ಲಿ ಕೆಲವು ದೇವರ ದರ್ಶನ ಮಾಡಿದರೆ ಪುಣ್ಯ ದೊರೆಯುವುದು ಎಂಬ ನಂಬಿಕೆ ಜನರಲ್ಲಿದೆ. ಒಂದು ವಿಶೇಷ ಮಾಸ ಕೂಡ ಹೌದು. ಇಂದು ಭೂಮಿಗೆ ಬಂದ ಭಗವಂತ ಚಿತ್ರದಿಂದ ಭೂಮಿಗೆ ಬಂದ ದೇವಕ್ಕೆ ಕಂದ ಎಂಬ ಗೀತೆಯನ್ನು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಮಲ್ಲಿಕಾರ್ಜುನ ಶಿಕಾರಿಪುರ ಇವರು ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗಿನ ಮುಂದಿನ ಸಂದೇಶವನ್ನು ಕಳುಹಿಸಿಕೊಟ್ಟವರು ಬೆಂಗಳೂರಿನ ಭಾಗ್ಯಲಕ್ಷ್ಮಿ. ನಮ್ಮ ನೆಚ್ಚಿನ ನಿರೂಪಕರಿಗೆ ನಮಸ್ಕಾರ ಹಾಗೂ ಶುಭ ಮಧ್ಯಾಹ್ನ ಸರ್. ಇವತ್ತು ನನಗೆ ಕರಿನಾಗ ಚಿತ್ರದ ಮರದ ಮರೆಯಲ್ಲಿಯೇ ನನ್ನ ಕೈ ಬೀಸಿ ಕರೆದವನೇ ಈ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳಿಕೊಳ್ಳುವ ಬೆಂಗಳೂರಿನ ಭಾಗ್ಯಲಕ್ಷ್ಮಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಇದೀಗ ಮೂಡಿ ಬರ್ತಾ ಇರುವಂಥದ್ದು. ಕೇಳ್ತಾ ಬನ್ನಿ ಇದ್ರೆ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳು ಕೇಳ್ತಾ ಇರೋದು ಇದ್ರೇಡಿ ಸಾರಂಗ್ 107.85 ಇದು ಬಣ್ಣ ಬಣ್ಣದ ಬದುಕು. ಹಾಗೆಯೇ SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿದ್ದೀನಿ, ನಿಮ್ಮ RJ ಸೈಫುಲ್ಲಾ ಕುತ್ತಾರ. ಸೊ ಹಾಗೆಯೇ ಮುಂದಿನ ಸಂದೇಶವನ್ನು ಯಾರು ಮಾಡಿದ್ದಾರೆ ಅಂತ ನಾವು ನೋಡುವಾಗ, ವಿನಯ, ಲತಾ, ಶಾಲಿನಿ, ಅಶೋಕ್, ಮಾಲತಿ, ವಿಜಯ್ ಇವರು ಮಂಗಳಾದೇವಿಯಿಂದ, ನಮಸ್ತೆ ಸಾರಂಗ ನಿರೂಪಕರಿಗೆ, ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳತಿ ಉಸಿರಿಲ್ಲ. ಈ ಒಂದು ಹಾಡು ಕುಶಲವೇ ಕ್ಷೇಮವೇ, ಈ ಒಂದು ಸಿನಿಮಾದ ಹಾಡು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಟೆಲಿಫೋನ್ ಗೆಳತಿ ಈ ಒಂದು ಹಾಡಾಗಿರುತ್ತೆ. ಸೊ ಖಂಡಿತವಾಗಿಯೂ ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು, ಕೋಟಿ ಚೆನ್ನಯ್ಯ ಸಿನಿಮಾದ ಒಂದು ಹಾಡು ಬೇಕಿತ್ತು ಅಣ್ಣ. ಮರೋಡಿ ನಾರಾವಿ, ವಸಂತ ಪೂಜಾರಿ, ಸುಮಿತ್ರ, ವನಿಶ್, ಶಕುಂತಲಾ, ವಸಂತ ಕುಮಾರ್, ಲಿಂಗಪ್ಪ ಪೂಜಾರಿ, ಧನ್ಯವಾದಗಳು ಅಂತ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಎರಡು ಹಾಡುಗಳು ಇದೀಗ ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಯಶೋತ್ರುಗಳೇ ಕೇಳ್ತಾ ಇರೋದು ಇದು ರೇಡಿ ಸಾರಂ ಕುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಒಂದು ಹಾಡು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀನಿ. ನಮ್ಮ ವಸಂತ್ ಕುಮಾರ್ ಇವರು ಸಂದೇಶವನ್ನು ಕಳುಹಿಸಿದ್ರು. ಸೊ ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಮತ್ತೆ ಎರಡು ಹಾಡುಗಳನ್ನು ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಸೊ ಅಂತ ನೋಡುವಾಗ, ನಮಸ್ತೆ ನಿರೂಪಕರಿಗೆ, ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ಸುರೇಶ್ ಭಟ್. ನನಗೆ ಹೃದಯ ಚಿತ್ರದಿಂದ ಓ ಪ್ರೇಮದ ಗಂಗೆಯೇ ಇಳಿದು ಬಾ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ, ಗಾಯನ ಡಾಕ್ಟರ್ ರಾಜ್ಕುಮಾರ್ ಅಂತ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಖಂಡಿತವಾಗಿಯೂ ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ಸಂದೇಶವನ್ನು ಮಾಡಿದವರು, ನಮಸ್ಕಾರ ಸರ್, ರೇಡಿಯೋ ಸಾರಂಗ ಸವಿನುಡಿಯ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಚಿತ್ರ ಮತ್ತೆ ವಸಂತದಿಂದ ಮೆತ್ತಿಕೊಂಡ ಬಣ್ಣ ಈ ಒಂದು ಹಾಡು ವಿಜಯಪುರದಿಂದ ಭರತ್ ಕುಮಾರ್, ನಮ್ಮ ಗೆಳೆಯರಾದ ಬಂದೆ ನವಾಜ್, ಶಿವಶರಣ ಸೌದಿ, ಸುರೇಶ್ ಬೆಣ್ಣೆ, ಗಂಗಪ್ಪ ಬಡಿಗೆ, ರಿಮಾಮ್ ಸಾಬ್, ಅಶೋಕ್, ಸುದರ್ಶನ, ವಿಶ್ವನಾಥ್, ಸತೀಶ್ ಕುಮಾರ್, ಉಮೇಶ್, ಗಗನ್, ರಾಜ್ಕುಮಾರ್, ನಾಗೇಂದ್ರ, ಶಾರದಾ, ಚಿಕ್ಕಪ್ಪ, ಗಾಯತ್ರಿ, ಭಾಗ್ಯಶ್ರೀ, ಸಿ ಟಿ ಚಂದ್ರಶೇಖರ್, ನಿಮಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂ 07.8 FM. ಇದು ಬಣ್ಣ ಬಣ್ಣದ ಬದುಕು.

ಶ್ರೋತೃಗಳು ಕೇಳ್ತಾ ಇರೋದು ಇದ್ರೇಡಿ ಸಾರುಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸೊ ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ಜನಾರ್ದನ. ಇವರು ಲಾಲ್ಬಾಗ್ನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಮುತ್ತಿನ ಹಾರ ಮೂವಿಯಿಂದ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ಖಂಡಿತವಾಗಿಯೂ ಕೂಡ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗಿನ ಮುಂದಿನ ಸಂದೇಶವನ್ನು ಮಾಡಿದವರು ಶೈಲಜಾ ಕದ್ರಿ ಮಂಗಳೂರು. ಇವರು ನಮಸ್ತೆ ಸೈಬ್ ಸರ್, ನನಗೆ ಚಿತ್ರ ಕೃಷ್ಣ ಲೀಲೆ ಹಾಡು ಗೋಕುಲದಲ್ಲಿ ಕೃಷ್ಣನ ಲೀಲೆ ಪ್ರಸಾರ ಮಾಡುವೀರಾ, ಧನ್ಯವಾದಗಳು ಅಂತ ಶೈಲಜಾ ಕದ್ರಿ ಮಂಗಳೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ ರೇಡಿ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು.

ಎಸ್ಕೆ ಉಳುಗ್ರೆ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಮುಂದಿನ ಎರಡು ಹಾಡುಗಳು ಯಾರು ಸಂದೇಶವನ್ನು

ಕಳುಹಿಸಿದ್ದಾರೆ ಅಂತ ನೋಡೋಣ. ಸೊ ಅದು ಅಲ್ಲದೆ ಈ ಇವತ್ತಿನ ಈ ಒಂದು ಎಸ್ ಎಂ ಎಸ್ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದ ಕೊನೆಯ ಎರಡು ಸಂದೇಶಗಳು. ಎಸ್, ಮುಂದಿನ ಸಂದೇಶವನ್ನು ಮಾಡಿದ್ದಾರೆ. ನಮಸ್ತೆ ಸರ್, ದಿನೇಶ್ ಕಾಸರಗೋಡಿನಿಂದ. ಈ ದಿನ ಉರ್ವಿ ಚಿತ್ರದಿಂದ ತಿಳಿ ಪ್ರೇಮ ಈ ಒಂದು ಹಾಡನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಮಾಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಾಗಿನ ಮುಂದಿನ ಸಂದೇಶ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ, ಹತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ. ಪ್ರತಿಧ್ವನಿ ಚಿತ್ರದ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಡಿರುವ ಒಂದು ಅಪರೂಪದ ಗೀತೆ ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ, ಈ ಸುಮಧುರ ಹಾಡನ್ನು ಕೇಳಿಸಿ. ಇದು ನಮ್ಮ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾಣಿ, ಸೇಸ್ವಿತ ಹಾಗೂ ಎಲ್ಲ ಕೇಳುಗ ಮಿತ್ರರಿಗಾಗಿ ಧನ್ಯವಾದಗಳು ಅಂತ ಸಂದೇಶವನ್ನು ಮಾಡಿದ್ದಾರೆ. ಹಾಗೆಯೇ ಕೇಳುಗರು, ಇದು ಇವತ್ತಿನ ಎಸ್ ಎಂ ಎಸ್ ಆಧಾರಿತ ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂ 107.85, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ವಾಯ್ಸ್ ಆಫ್ ಮಂಜುಳಾ. ಹಾಯ್, ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ಹೇಳ್ತಾ ಇದ್ದಾರೆ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇಂಚಿನ ಮಾರರೆ, ವಾ ದೊಂಬು ಅಲ್ವಾ. ಎಂಥ ಬಿಸಿಲೀಗ, ಮಧ್ಯಾಹ್ನ ಹೊರಗಡೆ ಹೋಗ್ಲಿಕ್ಕೇ ಸಾಧ್ಯ ಇಲ್ಲ. ಮಧ್ಯಾಹ್ನ ಬಿಡಿ, 9 ಗಂಟೆ ಬೆಳಗ್ಗೆ ಬೆಳಗ್ಗೆನೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ತೊಡ್ಕೊಳ್ಳಿಕ್ಕಾಗೋದಿಲ್ಲ. ಓ, ನೀರು ಕುಡಿದು ಕುಡ್ದೆ ಹೊಟ್ಟೆನ ತುಂಬಿಸ್ಕೊಳ್ತೇವೆ. ಹಾಗಿದ್ರೆ

ಮತ್ತು ಈ ಬಿಸಿಲಿಗೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಟಾಪಿಕನ್ನು ಇವತ್ತು ತಗೊಳ್ತಾ ಇದ್ದೇನೆ, ಹೇಳ್ತಾ ಹೋಗ್ತೇನೆ, ನೀವು ಗೆಸ್ ಮಾಡಿ ಯಾವುದು ಟಾಪಿಕ್ ಆಗಿರ್ಬೋದು ಅಂತ ಹೇಳಿ. ಸೊ ಈಗ ಬನವಾಸಿಯನ್ನು ರಾಜಧಾನಿಯನ್ನಾಗಿರಿಸಿದ, ಬನವಾಸಿಗೂ ಬಿಸಿಲಿಗೆ ಏನು ಸಂಬಂಧ ಅಂತ ಕೇಳ್ತೀರಾ, ಹೇಳ್ತಾ ಹೋಗ್ತೇನೆ ಕೇಳಿ. ಬನವಾಸಿಯನ್ನು ರಾಜಧಾನಿಯನ್ನಾಗಿಸಿದ ಮೊಟ್ಟ ಮೊದಲ ಕನ್ನಡ ರಾಜವಂಶ ಕದಂಬರದು. ಈ ಕದಂಬ ವೃಕ್ಷ ಅಂತ ಕೇಳಿದ್ದೀರಾ, ಕದಂಬ ವೃಕ್ಷ, ಈಗ ಆ ಹೆಸರಿನಿಂದಲೇ ಒಂದು ಅರಸುಕುಲ ಚಿರಪರಿಚಿತವಾಗಿದೆ. ಇನ್ನು ಎಕ್ಕೆಯ ಗಿಡವನ್ನು ರಾಣಿಬೆನ್ನೂರಿನ ಕೆಲವು ಪ್ರದೇಶಗಳಲ್ಲಿ ಗುಡ್ಡದಯ್ಯನ ಬಿಲ್ಲು ಎಂದು ಪವಿತ್ರ ಭಾವನೆಯಿಂದ ನೋಡ್ತಾರೆ. ಆದರೆ ಅದನ್ನು ಕಡಿಯುವುದಿಲ್ಲ, ಕೀಳುವುದಿಲ್ಲ. ಈಶ್ವರನ ಅರ್ಚನೆಗೆ ಬಳಸುವ ಬಿಲ್ವಪತ್ರೆ ಮರವನ್ನು ಯಾರೂ ಕಡಿಯುವುದಿಲ್ಲ. ಹಾಗಾಗಿ ಹಲವು ಕಡೆ ಈ ಬಿಲ್ವ ವನಗಳು ಸುರಕ್ಷಿತವಾಗಿದೆ. ಪೂಜಾರ್ಹ ವೃಕ್ಷ ಬನ್ನಿಯಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಕಾಡಿಗೆ ಹೋದಾಗ ಆಯುಧಗಳನ್ನು ಇಟ್ಟರಂತೆ. ಕಲ್ಲು ಕಡುಬು ಮಾಡಿ ಮುಳ್ಳ ಶಾವಿಗೆ ಮಾಡಿ ಬನ್ನಿಯ ಎಲೆಯಾಗ ಎಡೆ ಮಾಡಿ ಪಾಂಡವರು ಉಂಡು ಹೋಗ್ಯಾರೋ ವನವಾಸ ಅಂತ ಜನಪದರು ಹಾಡಿದ್ದಾರೆ. ಬನ್ನಿ ಮರವನ್ನು ಅದಕ್ಕಾಗಿಯೇ ಯಾರೂ ಕಡಿಯುವುದಿಲ್ಲ. ಪುರಾತನ ಗ್ರಂಥಗಳಲ್ಲಿ 27 ನಕ್ಷತ್ರಗಳಿಗೆ ಒಂದು ವೃಕ್ಷವಿದೆ. ಅಶ್ವಿನಿ ನಕ್ಷತ್ರಕ್ಕೆ ಕಾಸರಕ, ಭರಣಿ ನಕ್ಷತ್ರಕ್ಕೆ ನೀಲಿ, ಕೃತಿಕಾ ನಕ್ಷತ್ರಕ್ಕೆ ಅತ್ತಿ, ರೋಹಿಣಿಗೆ ನೇರಳೆ, ಮೃಗಶಿರಕ್ಕೆ ಖೈರ, ಆದ್ರಕ್ಕೆ ಶಿವಣೆ, ಹೀಗೆ ಮುಂತಾದ ವೃಕ್ಷಗಳಿವೆ. ಮನುಷ್ಯ ಭೂಮಿಗೆ ಬರುವುದಕ್ಕಿಂತ 3 ಯುಗಗಳ ಮುಂಚೆಯೇ ದೇವರು ಸಸ್ಯಗಳನ್ನು ಬೆಳೆಸಿದನು ಎನ್ನುವ ಮಾತಿದೆ. ಒಮ್ಮೆ ಇದಕ್ಕೊಂದು ಚಂದ ಕತೆ ಉಂಟಾಯ್ತಾ, ಹೇಳ್ತಾ ಕೇಳ್ತಾ ಹೋಗಿ, ಆಗ ನಿಮಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಒಮ್ಮೆ ದೇವತೆಗಳು ಅಂದರೆ ದೇವತೆಗಳ ಮಕ್ಕಳಿದಾರಲ್ಲ, ದೇವಲೋಕದಲ್ಲಿ ಆಟವಾಡುವಾಗ ಬೆಳದಿಂಗಳು ಚೆಲ್ಲಿದ ವಿಶಾಲವಾದ ಭೂಮಿಯನ್ನು ನೋಡ್ತಾರಂತೆ. ಮಕ್ಕಳಿಗೆ ಈ ದೊಡ್ಡ ಬಯಲಿನಲ್ಲಿ ಆಟ ಆಡುವ ಆಸೆಯಾಗುತ್ತೆ. ನಾವು ಬಯಲು ಭೂಮಿಗೆ ಹೋಗಿ ಆಟವಾಡಿ ಬರಬಹುದಾ ಅಂತ ದೇವಾನುದೇವತೆಗಳಲ್ಲಿ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಮಕ್ಕಳೇ, ನೀವು ಬೆಳದಿಂಗಳಲ್ಲಿ ಆಟವಾಡಲು ಭೂಮಿಗೆ ಹೋಗ್ಬೋದು, ಆದರೆ ಬೆಳಗಾಗುವ ಮುಂಚೆ ದೇವಲೋಕಕ್ಕೆ ಮರಳಿ ಬರಬೇಕು ಅಂತ ದೇವತೆಗಳು ಸೂಚಿಸಿದರು. ಹಿರಿಯರ ಸಮ್ಮತಿ ಪಡೆದು ಭೂಮಿಗೆ ಬೆಳದಿಂಗಳಲ್ಲಿ ಆಡಲು ಬಂದ ಮಕ್ಕಳು ಆಟದಲ್ಲಿ ಮೈಮರೆತರು. ಅಷ್ಟರಲ್ಲೇ ಬೆಳಗಾಗ್ತಂತೆ. ಅಂದು ಆಡಲು ಭೂಮಿಗೆ ಬಂದ ದೇವತೆಗಳ ಮಕ್ಕಳೆಲ್ಲ ಭೂಮಿಯಲ್ಲಿ ಮರಗಳಾದವಂತೆ. ಇದು ಒಂದು ಜಾನಪದ ಕತೆ. ಇನ್ನೊಂದು ಕತೆ, ದಕ್ಷಿಣಾಪಥದಲ್ಲಿ ನೀರಿಗೆ ಕೊರತೆಯಾದಾಗ ಅಗಸ್ತ್ಯರು ಜಲರೂಪದಲ್ಲಿ ಲೋಪಾಮುದ್ರಿಯನ್ನ ಕಮಂಡಲಿನಲ್ಲಿ ತುಂಬಿಕೊಂಡು ಸಹ್ಯಾದ್ರಿಯ ಪರ್ವತಕ್ಕೆ ತರ್ತಾರೆ. ಬ್ರಹ್ಮಗಿರಿಯ ಅಲ್ಲಿ ವಿಷ್ಣು ಆಮಲಕ ಅಂದರೆ ನೆಲ್ಲಿ, ನೆಲ್ಲಿ ವೃಕ್ಷದ ರೂಪದಲ್ಲಿದ್ದು ಇದನ್ನು ಗಮನಿಸಿ ಅಂದರೆ ಇವರು ಋಷಿಗಳು ಅದನ್ನು ಗಮನಿಸ್ತಾರೆ. ಆ ಮರದ ಅಂದರೆ ಆ ವಿಷ್ಣುವಿನ ಸನಿಹದಲ್ಲಿ ಇಡ್ತಾರೆ. ಕೈಲಾಸದಿಂದ ತಂದ ಅಗಸ್ತ್ಯರ ಕಮಂಡಲದಲ್ಲಿದ್ದ ಈ ಲೋಪಾಮುದ್ರಿ ಅದು ನೆಲಕೊರುಳಿತು. ಇದೇ ಪವಿತ್ರ ತಲಕಾವೇರಿಯಾಯಿತು. ನದಿ ನಂಬಿ ಬಂದವರಿಗೆ ನೆಲ್ಲಿ ಅಕ್ಕರೆಯ ವೃಕ್ಷವಾಗಬಹುದು. ವಿಶಾಲ ಆಲದ ಮರದ ಬೇರು ಶಿವನ ಜಟೆಯಂತೆ ಕಾಣುತ್ತದೆ. ಭಕ್ತಿ ಮುಕ್ತಿ ಮಾರ್ಗಕ್ಕೆ ಆಲದ ಮರ ಸಾಕ್ಷಾತ್ ಶಿವನಿದ್ದಂತೆ ಎಂಬ ನಂಬಿಕೆ ಇದೆ. ಅರಳಿ ಔದುಂಬರ ವೃಕ್ಷಗಳಡಿ ಸಾಧು ಸಂತರು ತಪಸ್ಸನ್ನಾಚರಿಸಿ ಜ್ಞಾನೋದಯ ಪಡೆದ ಕಥೆಯಿದೆ. ಹಿಪ್ಪೆ ಆಮೇಲೆ ಮತ್ತಿ ಮರ ಬೆಳೆಸಿದರೆ ತುಂಬ ನಮಗೆ ಸಂತೋಷವನ್ನು ಕೊಡುತ್ತದೆ. ಇನ್ನು ಕಗ್ಗಲಿ ಅಂದರೆ ಈ ಖೈರ ಹೇಳುವ ಈ ಮರ ನಮಗೆ ಸ್ವರ್ಗವದ ಸಾನ್ನಿಧ್ಯವನ್ನು ನೀಡುತ್ತದೆ. ಮಾವು ಇಷ್ಟಾರ್ಥವನ್ನು ದಯಪಾಲಿಸುತ್ತದೆ. ಬಿಲ್ವ ದೀರ್ಘಾಯುಷ್ಯವನ್ನು ನೀಡುತ್ತದೆ. ನೇರಳೆ ಹೆಚ್ಚು ಸಂಪತ್ತನ್ನು ಕೊಡುತ್ತದೆ. ಬೂರ್ಗ ಮರದಿಂದ ಕುಲಾಭಿವೃದ್ಧಿ, ನೀರಂಜಿ ಮರದಿಂದ ದೇಹ ಬುದ್ಧಿಯ ಬಲ, ಅಶೋಕ ಸಸ್ಯ ಬೆಳೆಸಿದರೆ ಶೋಕನಾಶ, ಅಶ್ವಗಂಧ ಸಸ್ಯದಿಂದ ಮಾನಸಿಕ ಸಮಸ್ಯೆ ದೂರ, ಪಲಾಶ ಅಂದರೆ ಮುತ್ತುಗ, ಈ ಮರದಿಂದ ಮನಸ್ಸು ಪ್ರಶಾಂತತೆಯನ್ನು ಹೊಂದುತ್ತದೆ. ಹೀಗೆ ನಮ್ಮ ಸುತ್ತಮುತ್ತಲ ಮರಗಳಲ್ಲಿ ನಂಬಿಕೆ ಕಟ್ಟಿಕೊಂಡು ನಾವೆಲ್ಲರೂ ಅಂದರೆ ಈ ಸಮಾಜ ಬೆಳೆದಿದೆ. ಈಗ ನಿಮಗೆ ಗೊತ್ತಾಗಿರ್ಬೋದು, ಮರಗಳು ಇವತ್ತಿನ ನನ್ನ ವಿಷಯ. ಮರಗಳು ಈ ಬೇಸಿಗೆಯ ಕಾಲಕ್ಕೆ ಒಂದು ಮರ ಮನೆಯ ಎದುರಿಗಿದ್ರೆ ಅದು ಎಷ್ಟು ತಂಪನ್ನು, ಎಷ್ಟು ನೆರಳನ್ನು, ಎಷ್ಟು ಗಾಳಿಯನ್ನು ನೀಡ್ತದೆ ಅಂತೇಳಿ ನಿಮ್ಗೆ ಗೊತ್ತು. ಇವತ್ತು ಅದೇ ವಿಷಯವಾಗಿ ಮಾತಾಡೋಣ. ಅದಕ್ಕೊಂದು ಸುಂದರವಾದ ಕಥೆ ಇದೆ, ಅದನ್ನು ಸಹ ತಿಳ್ಕೊಳ್ಳೋಣ. ಹೇಳ್ತಾ ಇರಿ ರೇಡಿಯೋ ಸರಂಗನಾಟ್ 7.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಹೇಳಿದ್ರೆ ರೇಡಿಯೋ ಸಾರಂಗ 107.8 FM, ನಾನು ಮಂಜುಳ. ಸೊ ಇವತ್ತು ನಾನು ಮರಗಳ ವಿಷಯವನ್ನು ಮಾತಾಡ್ತಾ ಇದ್ದೆ. ಮರಗಳು ಅಂತ ಹೇಳಿ ನಾವು ಒಂದು ವಿಷಯವನ್ನು ತೆಗೆದಾಗ ನಮಗೆ ನೆನಪಾಗೋದು ಒಬ್ಬರು, ಮಕ್ಕಳಿಲ್ಲದ ಕೊರಗನ್ನು ಬಿಟ್ಟು ಮರಗಳ ಮಹಾತಾಯಿಯಾದವರು ತಿಮ್ಮಕ್ಕ. ವೃಕ್ಷ ಮಾತೆಯಾದದ್ದು ಅವರು. ಪರಿಸರ ಎಂದರೆ ಕರ್ನಾಟಕದಲ್ಲಿ ತಕ್ಷಣ ನೆನಪಾಗುವ ಹೆಸರು ಸಾಲು ಮರದ ತಿಮ್ಮಕ್ಕ. ವೃಕ್ಷ ಮಾತೆ ಎಂದು ಸಹ ಇವರನ್ನು ಕರೀತಾರೆ. ವರ್ಷಗಳ ಹಿಂದೆ ನೂರಾರು ಸಸಿಗಳನ್ನು ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಿರುವ ತಿಮ್ಮಕ್ಕ ತಾವು ನೆಟ್ಟ ಸಾಲು ಸಸಿಗಳಿಂದಲೇ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರನ್ನು ಪಡೆದುಕೊಳ್ತಾರೆ. ಪರಿಸರ ಎಂದರೆ ಕರ್ನಾಟಕದಲ್ಲಿ ತಕ್ಷಣ ನೆನಪಾಗುವ ಹೆಸರು ಸಾಲು ಮರದ ತಿಮ್ಮಕ್ಕ. ವರ್ಷಗಳ ಹಿಂದೆ ನೂರಾರು ಸಸಿಗಳನ್ನು ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಿರುವ ತಿಮ್ಮಕ್ಕ ತಾವು ನೆಟ್ಟ ಸಾಲು ಸಸಿಗಳಿಂದಲೇ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಪಡೆದುಕೊಂಡರು. ಪರಿಸರಕ್ಕೆ ಸಾಲು ಮರದ ತಿಮ್ಮಕ್ಕ ನೀಡಿರುವ ಕೊಡುಗೆಯ ಬಗ್ಗೆ ತಿಳಿದು ಅದೆಷ್ಟೋ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅವರನ್ನು ಗೌರವಿಸಿವೆ. ಇವರು ಜನಿಸಿದ್ದು, ಇವರ ಬಾಲ್ಯವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ತಿಮ್ಮಕ್ಕ ಅವರು ಜನಿಸಿದರು. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಶಾಲೆಗೆ ಹೋಗಲು ಸಾಧ್ಯವಾಗದಿದ್ದ ಕಾರಣ ತಿಮ್ಮಕ್ಕ ಮೊದಲು ದನಕರುಗಳನ್ನು ಮೇಯಿಸ್ತಾ ಇದ್ರು. ನಂತರ ಹತ್ತಿರದ ಒಂದು ಕಲ್ಲುಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದರು. ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನು ಸುಮಾರು 12 ವರ್ಷ, ಅವರಿಗೆ 12 ವರ್ಷ ಇತ್ತು, ಆ ವಯಸ್ಸಲ್ಲಿ ಮದುವೆಯಾಗ್ತಾರೆ. ಚಿಕ್ಕಯ್ಯ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ಮದುವೆಯಾಗಿ ಅದೆಷ್ಟೋ ವರ್ಷಗಳಾದರೂ ತಿಮ್ಮಕ್ಕ ಅವರಿಗೆ ಮಕ್ಕಳಾಗಿರಲಿಲ್ಲ. ಹೀಗಾಗಿ ತಿಮ್ಮಕ್ಕ ಮಕ್ಕಳಿಲ್ಲದ ದುಃಖವನ್ನು ಬರೆಯಲು ರಸ್ತೆಯ ಬದಿಗಳಲ್ಲಿ ಆಲದ ಸಸಿಗಳನ್ನು ನೆಡಲು ಆರಂಭಿಸಿದರು. ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯ ಹೆದ್ದಾರಿ 94ರಲ್ಲಿ ತಿಮ್ಮಕ್ಕರವರು ಆಲದ ಸಸಿಗಳನ್ನು ನೆಟ್ಟರು. ತಿಮ್ಮಕ್ಕ ಅವರು ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು. ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಆರಂಭಿಸಿದರು. ಮೊದಲ ವರ್ಷದಲ್ಲಿ 10 ಸಸಿಗಳನ್ನು ನೆರೆಯ ಕುದೂರು ಹಳ್ಳಿಯ ಬಳಿ 4 ಕಿಲೋಮೀಟರ್ ಉದ್ದಳತೆಯಲ್ಲಿ ಸಸಿಗಳನ್ನು ನೆಟ್ಟರು. 2ನೇ ವರ್ಷಕ್ಕೆ 15, 3ನೇ ವರ್ಷಕ್ಕೆ 20, ಹೀಗೆ ಅವರು ನೆಡುವುದು ಜಾಸ್ತಿಯಾಗ್ತಾ ಹೋಯಿತು. ತಿಮ್ಮಕ್ಕ ದಂಪತಿ ಸಸಿಗಳನ್ನು ನೆಡಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸಿದರು. ಗಂಡ ಹೆಂಡತಿ ಇಬ್ಬರೂ ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಕೊಳಗಗಳಲ್ಲಿ 4 ಕಿಲೋಮೀಟರ್ವರೆಗೆ ನೀರನ್ನು ಹೊತ್ತುಕೊಂಡೊಯ್ಯುತ್ತಿದ್ದರು. ಸಸಿಗಳನ್ನು ಮೇವಿನ ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತ ಮುಳ್ಳು ಪೊದೆಗಳನ್ನು ಹೊದಿಸ್ತಿದ್ರು. ನೀರಿನ ಅಭಾವ ಉಂಟಾಗಿ ಗಿಡಗಳಿಗೆ ತೊಂದರೆಯಾಗುತ್ತದೆ ಅಂತ ಅನಿಸಿದಾಗ ಮತ್ತೆ ಹೆಚ್ಚಾಗಿ ಈ ಮುಂಗಾರು ಮಳೆಯ ಕಾಲದಲ್ಲಿ ಗಿಡವನ್ನು ನೆಡಲು ಶುರು ಮಾಡಿದರು. ಜೀವನದ ಉದ್ದಕ್ಕೂ ಮರಗಳು ಎಷ್ಟು ಹಸುಹೊಕ್ಕಾಗಿವೆ ಎಂದು ನೆನಪಿಸಿಕೊಳ್ಳಿ. ಮರಗಳು ನಮ್ಮ ಕಥೆಗಳಲ್ಲಿದೆ, ಇತಿಹಾಸದಲ್ಲಿದೆ, ವರ್ತಮಾನ ಕಾಲದಲ್ಲೂ ಮರಗಳ ಕುರಿತಾದ ಎಷ್ಟೊಂದು ಮಾತುಗಳಿದೆ ಅಲ್ವೇ. ಈಗ ನೋಡಿ, ಕ್ರಿಸ್ಮಸ್ ಹೊತ್ತಲ್ಲಿ ಕ್ರಿಸ್ಮಸ್ ಮರ ಬೇಕೇ ಬೇಕು. ಒಂದಾನೊಂದು ಕಾಲದಲ್ಲಿ, ಅಂದರೆ ಋಷಿ ಮುನಿಗಳ ಕಾಲದಲ್ಲಿ ಗುರುಕುಲ ಅಂತ ಇರ್ತಿತ್ತು. ಹಲವಾರು ವಿದ್ಯಾರ್ಥಿಗಳು ವಿದ್ಯೆ ಕಲಿಯಲು ಅಂತ ಬಂದವರು ಗುರುಗಳ ಜೊತೆಯಲ್ಲಿ ಉಳಿದುಕೊಳ್ತಿದ್ರು. ಗುರುಕುಲದಲ್ಲಿ ಇರುವಾಗ ಊಟ ಮತ್ತು ನಿದ್ರೆಯ ಸಮಯದಲ್ಲಿ ಆಶ್ರಮದ ಒಳಗೆ ಇರುತ್ತಿದ್ರು. ವಿದ್ಯೆ ಕಲಿಯುವಾಗ ನಡೆಯುತ್ತಿದ್ದ ತರಗತಿಗಳು ಮಾತ್ರ ವಿಶಾಲವಾದ ವೃಕ್ಷದ ಕೆಳಗೆ, ಈ ಮರದ ಕೆಳಗೆ ಕಟ್ಟೆಯ ಮೇಲೆ ಗುರುಗಳು ಕುಳಿತುಕೊಳ್ಳುತ್ತಿದ್ದರು. ವಿದ್ಯಾರ್ಥಿಗಳು ಕೆಳಗೆ ನೆಲದ ಮೇಲೆ ಆಸೀನರಾಗ್ತಾ ಇದ್ರು. ಇಲ್ವೇ, ಮರಗಳ ಬಗ್ಗೆ ತುಂಬ ವಿಷಯ ಇದೆ ಹೇಳಲಿಕ್ಕೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಈಗ ಒಂದು ಸೂಪರ್ ಆಗಿರುವ ಟ್ರ್ಯಾಕ್ ನಿಮಗೋಸ್ಕರ, ಇದು ಬಣ್ಣ.

ಕೇಳ್ತಾ ಇದ್ರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಮರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಮರಗಳದ ಬಗ್ಗೆ ಮಾತಾಡುವಾಗ ನನಗೆ ನೆನಪಾಗೋದು ಹಾಮಾನಾಯಕ್ ಇವರು ಬರೆದಿರುವಂತಹ ಒಂದು ಮರದ ಬೆಲೆ. ಇದು ಒಂದು ನಾನು ಈ ಲೇಖನವನ್ನ ನಾನು ಓದಿದ್ದೆ, ಸೊ ಅದನ್ನ ಇಲ್ಲಿ ನಾನು ಪ್ರಸ್ತಾಪಿಸಲೇಬೇಕು. ವೃಕ್ಷೋ ರಕ್ಷತಿ ರಕ್ಷಿತ ಎನ್ನುವ ಮಾತು ಇದೆ, ಇದು ಎಲ್ಲೆಡೆ ಕೇಳಿ ಬರ್ತಾ ಇದೆ. ಅಂದ್ರೆ ನಾವು ಮರಗಳನ್ನ ರಕ್ಷಿಸಿದರೆ ಮರಗಳು ನಮ್ಮನ್ನ ರಕ್ಷಿಸುತ್ತದೆ ಎಂಬುದು ಇದರ ಅರ್ಥ. ಪರಿಸರದಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗಿ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಆತಂಕವನ್ನ ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. ಈ ದಿಸೆಯಲ್ಲಿ ಪ್ರಪಂಚದ ಹಲವು ರಾಷ್ಟ್ರಗಳು ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಿದೆ. ಆದರೆ ಭಾರತೀಯರಾದ ನಾವು ಇನ್ನೂ ಎಚ್ಚೆತ್ತುಕೊಳ್ಳದಿರುವುದು ವಿಷಾದದ ಸಂಗತಿ. ಯಾಕಂದರೆ ಈಗ ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಿ ಮನುಕುಲವನ್ನು ರಕ್ಷಿಸುವ ಹೊಣೆ ಕ್ಷಿಪ್ರಗತಿಯಲ್ಲಿ ಆಗಬೇಕಿದೆ. ಈಗ ಇದಕ್ಕೊಂದು ಹಮಾನಾಯಕರು ಒಂದು ಕಥೆಯನ್ನು ಹೇಳ್ತಾರೆ. ಇದು ಅಮೆರಿಕದಲ್ಲಿ ನಡೆದಂತಹ ಒಂದು ಕತೆ. ಸೊ ಅದನ್ನು ಇವಾಗ ನಾನು ನಿಮ್ಮ ಹತ್ರ ಹಂಚಿಕೊಳ್ತೇನೆ. 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕದ ಪ್ರಜೆಯಾದ ಪಾಲ್ ಕೆಲಿನ್ ಎಂಬುವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡವನ್ನು ವಿಧಿಸಿತು. ಅಂದರೆ ಸಸ್ಯನಾಶಕವನ್ನು ಮರದ ಮೇಲೆ ಸುರಿದದ್ದು ಗೊತ್ತಾದೊಡನೆಯೇ ಕೆಲೆನ್ನನ್ನು ಬಂಧಿಸಲಾಗಿತ್ತು. ಈಗ ಅವನು $20,000 ಜಾಮೀನು ಒದಗಿಸಲು ಸಾಧ್ಯವಾಗುವುದಿಲ್ಲ, ಹಾಗೆ ಆತನನ್ನು ಜೈಲಿನಲ್ಲಿ ಇಡ್ತಾರೆ. ಈಗ ಅಮೆರಿಕೆಯ ಟೆಕ್ಸಸ್ ರಾಜ್ಯದ ಹೌಸ್ಟನ್ ಎಂಬಲ್ಲಿ ನಡೆದ ಘಟನೆ ಇದು. ಈ ಕೃತ್ಯದಿಂದ ಆ ಹೆಮ್ಮರ ಏನಾಯಿತು ಹೇಳಿದರೆ ಅರ್ಧಕ್ಕೂ ಹೆಚ್ಚು ಭಾಗ ಸತ್ತುಕೊಂಡು ಹೋಯಿತು. ಈಗ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ನಲ್ಲಿರುವ ನಗರ ಪಾಲಿಕೆ ಅದಕ್ಕೂ $1,00,000 ಹೆಚ್ಚು ಡಾಲರ್ಗಳು ಅಲ್ಲಿಗೆ ದೇಣಿಗೆ ಬಂದಿದಂತೆ. ಆದರೇನು, ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲಿ ಎಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ವರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ತಂದು ಇಡುತ್ತಿದ್ದರಂತೆ. ಮರಕ್ಕೆ ದೀರ್ಘಾಯುಸ್ಸನ್ನು ಕೋರಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರಂತೆ. ಈಗ ಇದನ್ನೆಲ್ಲ ನೋಡುವಾಗ ನಮ್ಮ ದೇಶದಲ್ಲಿ ನಡೆಯುವ ಘಟನೆಗಳು ನಮಗೆ ನೆನಪಿಗೆ ಬರುತ್ತದೆ. ಯಾಕಂದರೆ ಅಲ್ಲಿ ಸಾಯುತ್ತಿರುವ ಮರವನ್ನು ಉಳಿಸೋದಕ್ಕಾಗಿ ಜನರು ಪ್ರಾರ್ಥನೆಯನ್ನು ಮಾಡ್ತಾರೆ, ತಮ್ಮ ಕೈಲಾದುದನ್ನೆಲ್ಲ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಹೇಗೆ ನೋಡಿ, ಯಾರಿಗೋ ತೊಂದರೆಯಾಗುತ್ತಿದೆ ಎಂಬುದು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ನಾವು ಹೋಗೋದಿಲ್ಲ ಅಲ್ವಾ. ಆಮೇಲೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗ್ತಾರೆ. 2,000 ವರ್ಷಗಳಷ್ಟು ಮಿಕ್ಕಿರುವ ಸಂಸ್ಕೃತಿ ಇರುವ ನಮ್ಮ ದೇಶದಲ್ಲಿ ಇದೆಲ್ಲವೂ ನಡೀತಾ ಇದೆ. ಈಗ ಇಲ್ಲಿ ನೋಡಿ, ಇಲ್ಲಿ 2 ತೀರ ಭಿನ್ನವಾದ ದೃಷ್ಟಿಕೋನಗಳು. ಅಮೆರಿಕದಲ್ಲಿ ಮರವನ್ನು ಉಳಿಸಲಿಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ, ನಾವು ಹಿಂದೆ ಮುಂದೆ ನೋಡದೆ ಮರವನ್ನು ಕಡಿಲಿಕ್ಕೆ ಮುಂದಾಗ್ತೇವೆ. ಈ ಅಮೆರಿಕ ಜನದಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಇದು ಈಗಿನ ಟ್ರೆಂಡಿಗೆ ಖಂಡಿತ ಯೋಚನೆ ಮಾಡಬೇಡಿ. ಯುದ್ಧದ ಸಮಯದಲ್ಲಿ ಇದು ಹಮಾನಾಯಕರು ಬರೆದಂತಹ ಒಂದು ಕತೆ. ಈಗ ನಮಗಾದರೂ ಇಂದಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದಂತಹ ವಿಚಾರ. ಕಾನೂನಿಗೆ ವಿರುದ್ಧವಾದರೂ ಮರ ಕತ್ತರಿಸಲು ಜನ ಮುಂದಾಗ್ತಾರೆ. ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲೇ ಮರಗಳನ್ನು ಹಾಡು ಹಗಲಲ್ಲೇ ಕಡಿಯುವಂತಹ ವಿಷಯಗಳು ನಡೀತಾನೆ ಹೋಗ್ತದೆ. ಈಗ ಯಾಕಂದರೆ ಇಲ್ಲಿ ಹಮಾನಾಯಕರು ಹೇಳ್ತಾರೆ, ಒಂದು ಮರದ ಬೆಲೆ ಏನು ಅಂತ ತಿಳಿದುಕೊಳ್ಳುವ ಗೂಜಿಗೆ ನಾವ್ಯಾರು ಹೋಗೋದಿಲ್ಲ. ಬೆಲೆ ಕಟ್ಟಲು ಮರದ ದಪ್ಪ, ಎತ್ತರ, ಅದರ ಉಪಯೋಗದ ಅಂದಾಜು ಇದೆಲ್ಲ ಅಗತ್ಯವೆಂದು ಯಾರಾದರೂ ಹೇಳಬಹುದು. ನಿಜ, ನಾವು ಬಲ್ಲ ಬೆಲೆ ಇದನ್ನೇ ಅವಲಂಬಿಸಿರುತ್ತದೆ. ಆದರೆ ನಿಜವಾದ ಮರದ ಬೆಲೆ ಏನೆಂಬುದನ್ನು ನಾವು ಯೋಚಿಸೇ ಇರುವುದಿಲ್ಲ. ಈಗ ನೋಡೋಣ, 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಹೀಗೆ ಲೆಕ್ಕ ಹಾಕಿ ಹೇಳ್ತಾರೆ. ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ 16,00,000 ರೂಪಾಯಿಗಳಿಗಿಂತ ಹೆಚ್ಚು ಅಂದರೆ ಯಾರು ನಂಬುತ್ತಾರೆ ಹೇಳಿ. ಈ ವಿವರ ನೋಡಿ, ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2,500,000 ಅಂತ ಇಟ್ಕೊಳ್ಳೋಣ. ಅದು ಹೀರಿಕೊಳ್ಳುವ ಇಂಗಾಲಜನಕದ ಬೆಲೆ 5,00,000, ಮಣ್ಣಿನ ಸವೆತ ತಡೆಯುವುದರ ಬೆಲೆ 2,500,000, ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3,00,000, ಆಹಾರ ಹಾಗೂ ಗೊಬ್ಬರದ ಬೆಲೆ 0.5 ಲಕ್ಷ, ಪಶು ಪಕ್ಷಿಗಳಿಗೆ ಕ್ರಿಮಿ ಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2,500,000. ಇದರ ಮೇಲೆ ಹೇಳಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆ ಎಂಬುದನ್ನು ಲೆಕ್ಕವನ್ನು ನಾವು ಹಾಕಿಕೊಳ್ಳಬಹುದು. ಇದೆಲ್ಲವನ್ನು ಮೀರಿದ ಒಂದು ಬೆಲೆ ಇದೆ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸುವಂಥ ಕಾಲ. ಮರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ಇನ್ನಷ್ಟು ಮಾತಾಡ್ತೇನೆ. ಹೇಳ್ತಾ ಇರಿ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಇದ್ರೆ ರೇಡಿಯೋ ಸನಂಗ 107.8 ಎಫ್ ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಮರಗಳು ಹೇಳಿದಾಗ ನಮಗೆ ಒಬ್ಬರ ಹೆಸರು ಸಾಲು ಮರದ ತಿಮ್ಮಕ್ಕನ ಹಾಗೆ ಇನ್ನೊಂದು ಹೆಸರು ನೆನಪಿಗೆ ಬರಲೇಬೇಕು. ಅವರು ಸುಂದರಲಾಲ್ ಬಹುಗಣ. ಈ ಹೆಸರು ಹೇಳಿದ ಕೂಡಲೇ ನಮಗೆ ನಿಜವಾಗ್ಲೂ ಒಂದು ನೆನಪಾಗಬೇಕು. ಇದು ಕರ್ನಾಟಕದ ಮಟ್ಟಿಗೆ ಹಿಮಾಲಯದಿಂದ ಬಂದ ಒಂದು ಬೆಳಕು. ಅಲ್ಲಿ ಆರಂಭವಾದ ಚಿಪ್ಕೋ ಚಳುವಳಿಯ ಕುಡಿಯನ್ನು ಮಲೆನಾಡಿನಲ್ಲಿ ಅಪ್ಪಿಕೋ ಚಳುವಳಿಯನ್ನಾಗಿ ಚಿಗುರಿಸಿದ ಸಂತ ಅವರು. ಉತ್ತರಾಖಂಡದ ದಟ್ಟಡವಿಯಲ್ಲಿ ಮಹಿಳೆಯರಿಂದ ಚಾಲನೆ ಪಡೆದ ಪರಿಸರ ರಕ್ಷಣಾ ಹೋರಾಟದ ಸಂದೇಶವನ್ನು ಬೇರೆ ರಾಜ್ಯಗಳಿಗೆ ಅಷ್ಟೇ ಅಲ್ಲ ವಿಶ್ವದ ಅನೇಕ ದೇಶಗಳಲ್ಲಿ ಬಿತ್ತರಿಸುತ್ತಾ ಸುತ್ತಿದವರು. ಮೊದಲೇ ಸಂತನ ವೇಷಭೂಷಣ, ಮಿಲು ಮಾತು, ಅಹಿಂಸಾ ಮೂರ್ತಿಯ ಪ್ರತಿರೂಪ. ಅರಣ್ಯ ಎಂದರೆ ಬರೀ ಫರ್ನಿಚರ್ ಮಾಡುವ ದಿಮ್ಮಿಗಳಲ್ಲ, ಅರಣ್ಯಗಳೆಂದರೆ ಪೃಥ್ವಿಯ ಶ್ವಾಸಕೋಶ, ನದಿಗಳ ಜನ್ಮದಾಯಿನಿ, ಮಣ್ಣಿನ ರಕ್ಷಣೆಯ ಖಜಾನೆ ಎಂದು ಪುರಾತನ ಋಷಿಮುನಿಯಂತೆ ನಿರುದ್ವೇಗದ ಪ್ರವಚನ ನೀಡುವ ಈ ಸಂತನ ಮಾತುಗಳಿಗೆ ಜನರನ್ನ ಮೋಡಿ ಮಾಡುವ ಶಕ್ತಿ ಇತ್ತು. ಎಲ್ಲೆಲ್ಲಿ ಸುಂದರ ನಿಸರ್ಗಕ್ಕೆ ಅಭಿವೃದ್ಧಿಯ ಕೊಡಲಿ ಏಟು ಬೀಳುತ್ತಿದ್ದಲ್ಲೆಲ್ಲ ಸುಂದರ್ಲಾಲ್ ಅಲ್ಲಿಗೆ ಹಾಜರಾಗತೊಡಗಿದರು. ಸೇಬು ಹಣ್ಣುಗಳನ್ನು ರವಾನೆಗೆಂದು ಕಟ್ಟಿಗೆಯ ಪ್ಯಾಕಿಂಗ್ ಮಾಡಿ ಇಟ್ಟದ್ದನ್ನು ನೋಡಿ ಇವರು ಸೇಬು ತಿನ್ನುವುದನ್ನೇ ಬಿಟ್ಟರು. ಭತ್ತ ಬೆಳೆಯಲು ಅಪಾರ ನೀರು ಬೇಕಾಗುತ್ತದೆ ಎಂಬುದನ್ನು ತಿಳಿದು ಇವರು ಅನ್ನವನ್ನೇ ಬಿಡ್ತಾರೆ. ಉರುವಲ ಸೌದಿಗೆಂದು ಗಿಡ ಮರಗಳ ನಾಶ ನೋಡಿ ಇವರು ಬೇಯಿಸಿದ ಆಹಾರವನ್ನೇ ತ್ಯಜಿಸ್ತಾರೆ. 1980 ನೈರೋಬಿಯಲ್ಲಿ ವಿಶ್ವಸಂಸ್ಥೆ ಏರ್ಪಡಿಸಿದ ಶಕ್ತಿ ಸಮ್ಮೇಳನಕ್ಕೆ ಇವರು ಹಾಜರಾದ ವೈಖರಿ ಸದಾ ನೆನಪಿಡುವಂಥದ್ದು. ಹಿಮಾಲಯದ ಹಳ್ಳಿಗಾಡಿನ ಶ್ರಮಿಕ ಹೈದನಂತೆ ತಮ್ಮ ಬೆನ್ನಿಗೆ ಕಟ್ಟಿಗೆಯ ಹೊರೆಯನ್ನು ಬಿಗಿದುಕೊಂಡು ಏದುಸಿರು ಬಿಡುತ್ತಾ ಮೆಲ್ಲಗೆ ಮೆಟ್ಟಲು ಏರಿ ಅವರು ಸಭಾಂಗಣವನ್ನು ಪ್ರವೇಶಿಸಿ ಎಲ್ಲರ ಗಮನ ಸೆಳೆದು ಮಾಧ್ಯಮಗಳ ಮನಗೆದ್ದರು. ಅರಣ್ಯದ ಮಧ್ಯೆಯೇ ವಾಸಿಸುವವರು ಹೇಗೆ ಕಾರ್ಪೊರೇಟ್ ಗುತ್ತಿಗೆದಾರರ ಮುಷ್ಟಿಗೆ ಸಿಕ್ಕು ತುಂಡು ಸೌದೆಗಾಗಿ ಹೋರಾಡಬೇಕಾಗಿ ಬಂದಿದೆ ಎಂಬುದನ್ನು ಈ ವಿಶಿಷ್ಟ ದೃಶ್ಯ ಮಾಧ್ಯಮದ ಮೂಲಕ ಜಗತ್ತಿಗೆ ಬಿತ್ತರಿಸಿದ ಸಂತ ಇವರು. ಇದನ್ನು ನನಗೆ ಇವರದ್ದೆಲ್ಲ ಈ ಹೋರಾಟಗಳನ್ನು ನೋಡಿದಾಗ ನನಗೆ ನೆನಪಾಗುವುದು ಚಿನ್ನಾರಿ ಮುತ್ತ ಅನ್ನುವ ಮೂವಿಯಲ್ಲಿ ಒಂದು ಇದಕ್ಕೆ ಸುಂದರವಾದ ಒಂದು ರೂಪಕವನ್ನು ಇದರಲ್ಲಿ ಚಿತ್ರಿಸಿದ್ದಾರೆ. ಅದರ ಹಾಡು ಹೀಗಿದೆ, ಮಾರಿಷಾ ಮಾರಿಷಾ ವೃಕ್ಷಕನ್ನಿ ಮಾರಿಷಾ, ಎಂಥ ಚೆಲುವೆ ಮಾರಿಷಾ, ಬಳ್ಳಿಯ ಮೈಯ ಚಿಗುರಿನ ಕೈಯ ಅರಳು ಮುಗದ ಕನ್ನಿಗೆ, ಬಳ್ಳಿಯ ಮೈಯ ಚಿಗುರಿನ ಕೈಯ ಅರಳು ಮುಗದ ಕನ್ನಿಗೆ, ಸೋತು ಮುತ್ತು ಕುಡುತ್ತಲಿತ್ತು ಸಂಜೆ ಬಿಸಿಲು ಕೆನ್ನೆಗೆ, ಮಾರಿಷಾ ವೃಕ್ಷ ಕನ್ಯೆ ಮಾರಿಷಾ. ಈಗ ಈ ಸುಂದರವಾದ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಇದ್ದೀರಿ ರೇಡಿಯೋ ಸರಂಗ 107.8 FM. ಸೊ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇವತ್ತು ನಾನು ಮರಗಳ ಬಗ್ಗೆ ಮಾತಾಡ್ತಿದ್ದೆ. ಈಗಂತೂ ಈ ಬಿಸಿಲಿಗೆ ನಮಗೆ ಮರಗಳ ಅಗತ್ಯ ಇಷ್ಟು ಅನ್ನುವುದನ್ನು ನಾವು ಖಂಡಿತವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಅದಕ್ಕೆ ನಾನು ಅನ್ನೋದು, ಮನೆಯ ಅಂಗಳದಲ್ಲಿ ಒಂದಿಷ್ಟು ಜಾಗ ಇದ್ದರೆ ಒಂದಷ್ಟು ಗಿಡಗಳನ್ನು ಹಾಕಿ, ಗಿಡಗಳನ್ನು ಬೆಳೆಸಿ ನೀವು. ಅದೇ ನಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತದೆ, ಮನೆಗೆ ಒಂದು ತಂಪಿನ ವಾತಾವರಣವನ್ನು ಕೊಡುತ್ತದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ಹಸಿರು ಕಡಿಮೆಯೇ ಆಗ್ತಾ ಇದೆ. ಒಂದೆಡೆ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಬೀಳುತ್ತಿದ್ದರೆ, ಹೊಸದಾಗಿ ಗಿಡ ನೆಟ್ಟು ಬೆಳೆಸುವ ಹಸಿರು ಪ್ರೀತಿ ಜನರಿಂದಲೂ ದೂರವಾಗುತ್ತದೆ. ಮನೆಯ ಮುಂದೊಂದು ಮರವಿದ್ದರೆ ಜೀವ ಜೀವನ ಎರಡು ತಂಪು ಎನ್ನುವ ಬದಲಿಗೆ ಮರದ ಬೇರುಗಳು ಕಟ್ಟಡದ ಅಡಿಪಾಯಕ್ಕೆ ಮುಳುವಾಗುತ್ತದೆ ಎನ್ನುವ ಮನೋಭಾವವೇ ಈಗ ಹೆಚ್ಚುತ್ತಿದೆ. ವೃಕ್ಷಗಳು ಪ್ರಕೃತಿಯ ಆಧಾರ ಸ್ತಂಭ ಎಂಬುದು ಪ್ರತೀತಿ. ಮನುಷ್ಯನಿಗಿಂತ ಹೆಚ್ಚು ಕಾಲ ಬದುಕುವ ವೃಕ್ಷಗಳ ಉಪಯೋಗ ಗಣನಾತೀತ. ಭೂಜಲ ಮಟ್ಟದ ವರ್ಧನೆ, ಉಸಿರಾಟಕ್ಕೆ ಆಮ್ಲಜನಕ, ಅಂಗಾರಾಮ್ಲ ಸೇವಿಸಿ ಪರಿಸರ ಶುದ್ಧಿ, ಆಶ್ರಯ ಬಯಸಿದವರಿಗೆ ನೆರಳು, ಹಸಿವಾದವರಿಗೆ ಹಣ್ಣು, ಮನಸ್ಸಿಗೆ ಆನಂದ ನೀಡುವ ವರ್ಣಮಯ ಪುಷ್ಪ ಸಂಕುಲ, ಮೃಗ ಪಕ್ಷ್ಯಾದಿಗಳಿಗೆ ನಿವಾಸ, ಹೀಗೆ ವೃಕ್ಷಗಳಿಂದ ಒದಗುವ ಪ್ರಯೋಜನಗಳ ಪಟ್ಟಿ ಅತ್ಯಂತ ದೀರ್ಘ ಮತ್ತು ಅವರ್ಣನೀಯ. ಮರದ ದೇಹವು ಲಘುಬಗನೆ ಅಳಿಯುವುದಿಲ್ಲ. ವಿದ್ಯಾಲಯ, ದೇವಾಲಯ, ಅರಮನೆ ಅಥವಾ ವಾಸದ ಮನೆಗಳ ಕಿಟಕಿ ಬಾಗಿಲುಗಳಾಗಿ, ಆಸನಗಳಾಗಿ, ಆಟಿಕೆಗಳಾಗಿ, ದೇವರಿಗೆ ರಥವಾಗಿ, ಗರುಡಗಂಬವಾಗಿ, ಬಂಗಾರ ಅಥವಾ ಹಣ ಇರಿಸುವ ಖಜಾನೆಯಾಗಿ, ಧಾನ್ಯಗಳ ಸಂಗ್ರಹಕವಾಗಿ, ಹೀಗೆ ನೂರಾರು ರೀತಿಯಲ್ಲಿ ಸಾವಿರಾರು ವರ್ಷ ಉಪಕಾರವನ್ನು ಸತ್ತ ಮೇಲೂ ವೃಕ್ಷಗಳು ಮುಂದುವರಿಸುತ್ತವೆ. ಈ ಲೋಕದಲ್ಲಿ ತಲೆ ಎತ್ತಿ ವಿಜೃಂಭಿಸುತ್ತದೆ. ಜೀವವಿದ್ದಾಗ ಮತ್ತು ತನ್ನ ಜೀವ ಹೋದಾಗ ಉಪಕರಿಸಲು ವೃಕ್ಷಗಳಿಗೆ ಮಾತ್ರ ಸಾಧ್ಯ. ಅದಕ್ಕಾಗಿ ಮರ ಎಂದಿಗೂ ವೃಕ್ಷರಾಜ. ನಮ್ಮ ಹಿರಿಯರು ವೃಕ್ಷೋಪಾಸನೆಯನ್ನು ಮಾಡುತ್ತಿದ್ದರು. ವೃಕ್ಷಗಳಿಗೆ ರೋಗ ನಿವಾರಕ ಶಕ್ತಿ ಇದೆ. ಆಶ್ರಿತನಿಗೆ ರಕ್ಷಣೆ ಮತ್ತು ಪೋಷಣೆ ಮಾಡುವ ಗುಣಗಳು ಮರಗಳಿಗೆ ಇರುವುದರಿಂದಲೇ ಋಷಿಗಳು ತಪಸ್ಸು ಮಾಡಲು ವಿಶಾಲವಾದ ಮರವನ್ನೇ ಆರಿಸುತ್ತಿದ್ದರು. ಮರಗಳಡಿಯ ನೆರಳು, ತಂಪು, ಪ್ರಶಾಂತತೆ, ಸೌಗಂಧಿಕ ಪರಿಸರ ಏಕಾಗ್ರತೆಗೆ ಮೂಲ. ಇದನ್ನು ನಾನು ರಮೇಶ್ ಎಂಬಾಯರ್ ಅವರ ಒಂದು ಲೇಖನದಿಂದ ಸ್ಫೂರ್ತಿಯನ್ನು ಪಡೆದು ಇಲ್ಲಿ ನಿಮ್ಮೆದುರಿಗೆ ಹೇಳಿದ್ದೇನೆ. ಮರಗಳನ್ನು ಉಳಿಸಿ ಬೆಳೆಸಿ, ಇದು ನಮ್ಮ ಈಗಿನ ಕರ್ತವ್ಯ ಹಾಗೂ ಮುಂದಿನ ಪೀಳಿಗೆಯವರ ಕರ್ತವ್ಯವೂ ಕೂಡ ಆಗಿದೆ. ಸೊ ಮರಗಳ ಬಗ್ಗೆ ನಾನು ಇವತ್ತೊಂದಷ್ಟು ಮಾತಾಡಿದೆ. ಈಗ ನನ್ನ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಯಿತು. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಹಾಜರಾಗ್ತೇನೆ. ಸೊ ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ದಯವಿಟ್ಟು ನೋಡಿ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ವಿವೇಕಾನಂದರದು? ಅವರು ದೇಹ ಬಿಡುವ ಹೊತ್ತಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ, ಬ್ಯಾಲೆನ್ಸ್ ಏನು? ಅವ್ರು ಏನು ಡಿಪಾಸಿಟ್ ಮಾಡಿದ್ರು? ನಮ್ಮ ಹೃದಯದಲ್ಲಿ ಮಾಡಿದ್ದು. 39 ವರ್ಷ ಹುಡುಗ. ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ, July 4, 1902 ವಿವೇಕಾನಂದರು ದೇಹ ಬಿಟ್ಟರು. ಅವತ್ತಿನ ದಿವಸ ಅವ್ರಿಗೆ ಎಷ್ಟು ಜನ ಶಿಷ್ಯರಿದ್ದರೋ, ಮರಿಬೇಡಿ ಇದನ್ನ, ಅವತ್ತಿನ ದಿವಸ ಅವ್ರು ಎಷ್ಟು ಜನ ಶಿಷ್ಯರಿದ್ದರೋ ಅದರ 1000 ಪಟ್ಟು ಶಿಷ್ಯರು ಇವತ್ತಿದ್ದಾರೆ. ಆಶ್ಚರ್ಯ ಅನ್ಸಲ್ಲ? ಅವರು ಹೋಗಿ 100 ವರ್ಷದ ಮೇಲೆ ಅವ್ರನ್ನ ಕಂಡವರಿಲ್ಲ, ಅವ್ರ ಮಾತು ಧ್ವನಿ ಕೇಳಿದವರಿಲ್ಲ. ಅವ್ರು ಬರೆದಂತ ಪುಸ್ತಕ ಓದಿ ಈ ತರುಣ ತರುಣಿಯರು IIT ಮಾಡಿಕೊಂಡು IIM ಕೋರ್ಸ್ ಮಾಡಿಕೊಂಡು ತಮ್ಮ ಜೀವನನ ಬಾಳೆಯಲ್ಲಿ ಹಂಗೆ ಬಿಚ್ಚಿ ಹರಡಿ ಹೋಗ್ಬಿಡ್ತಾರಲ್ಲ ಸನ್ಯಾಸಿಗಳಾಗಿ, ಆಶ್ಚರ್ಯ ಅನ್ಸಲ್ವಾ? ನಮ್ಮ ಮಾತು 1 ನಿಮಿಷ ಎಂದ್ಕೊಂಡು ಆಗ ಟೈಮ್ ಹೇಳ್ಬಿಡ್ರಿ ಹೋಗ್ತೀವಿ ಅಂತಾರೆ. ಅಂಥದ್ದು ಆ ಮನುಷ್ಯ ಹೇಳಿದ ಮಾತನ್ನು ಕೇಳಿಕೊಂಡು ಜೀವನನ ಹದ್ದಾಗ ಮಾಡ್ತಾರಲ್ಲ, ಅದ್ಭುತ ಅನ್ಸಲ್ವಾ ನಮಗೆ? ಯಾಕೆ ಅಂದರೆ ಅದು ಸ್ವಾರ್ಥರಹಿತವಾದಂಥ ಜೀವನ. ಅದು ಸ್ವಾರ್ಥಯುತವಾಗಿದ್ದರೆ ಯಾರೂ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಅನಿಸಿದ್ದು ನನಗೆ ಹಾಗೆ.

0: You're listening to Radio Sarang, 107.8 FM.
1: ಮನೆಯಲ್ಲಿ ಸಂಸ್ಕೃತಿ ಬಗ್ಗೆ ಹೇಳಿದೆ ನಾನು. ಪರಿಸರದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ವಿಷಯ ಮರ್ತು ಬಿಟ್ಟೆ ನಾನು ಹೇಳ್ಬೇಕಾದ. ಪರಿಸರ ಸೃಷ್ಟಿ ನಾವೇ ಮಾಡ್ಬೇಕಲ್ಲ. ಒಂದು ಸಣ್ಣ ಪ್ರಯೋಗ ಮಾಡೋಣ, ನನ್ಗೆ ಬಹಳ ಆಸಕ್ತಿ ಇರುವಂಥ ಪ್ರಯೋಗ ಅದು. ಇಲ್ಲಿ ಮಾಡೋಣ, ಪ್ರಯೋಗ ಮಾಡ್ಬೋದಾ? ಒಂದು 30 ಸೆಕೆಂಡಲ್ಲಿ ಆಗುವಂಥ ಪ್ರಯೋಗ. ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ. ಪೆನ್ನು, ಪೆನ್ಸಿಲ್ಲು, ಸ್ಕೇಲು ಅದೇನು ಬೇಡ, ಅದೇನಿರಲ್ಲ. ಪೆನ್, ಪೆನ್ಸಿಲ್, ಮೊಬೈಲ್ ಆದರೂ ಬೇಡ. ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಅರ್ಥ ಆಯ್ತಲ್ಲ? ನಾನು ಹೇಗೆ ಹೇಳ್ತೀನೋ ಅಷ್ಟೇ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಓನ್ಲಿ 4 ಫಿಂಗರ್. ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿ ಇಟ್ಟಿದ್ದೀರಿ ನೋಡ್ಕೊಡಿ. ನಾನು ಏನು ಹೇಳಿದ್ದೆ? 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ನನ್ನ ಮೇಲೆ ಕೂತಿರೋ, ನಿಮ್ಮ ಕಡೆ ಮುಖ ಮಾಡಿ ಕೂತಿರುವಾಗ ನನ್ನ 3 ರಿಯಾಕ್ಷನ್ ಕಾಣಿಸ್ತು. ನನಗೆ 3 ರಿಯಾಕ್ಷನ್ ಕಾಣಿಸ್ತು. ನಾನು ಎಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂದವ್, ನಾನು ಇಲ್ಲಿ ಇಟ್ಕೊಂಡೆ. ಬಹಳ ಜನ ಇಲ್ಲೇ ಇಟ್ಕೊಂಡು ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವೊಂದು ಎಲ್ಲ ಇವನ ಕೆನ್ನೆ ಅಂತ ಇಲ್ಲಿ ಇಟ್ಕೋತಾನೆ ಇವನು, ಹಿಂಗೆ ಹಿಂಗೆ ಮಾಡಿ ಮತ್ತೆ ಅವನೇ ಇಟ್ಕೊಂಡ್ರೆ ಅದೇ ಸರಿ ಇರಬೇಕು ಅಂತ ಇಟ್ಕೊಂಡ್ರು. 3ನೇದ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಕೆಲವೆಲ್ಲ ಗದ್ದಲದಲ್ಲಿ ಬಲಕೆನ್ನೆಗೆ ತಗೊಂಡೋಗ್ಬಿಟ್ರು ಕೆಲವರು. ಏನು ನಡೀತದೆ? 30 ಸೆಕೆಂಡಲ್ಲಿ ಮುಗೀತಿದ್ದು. ನಾನೇನು ಹೇಳಿದ್ದೆ? ದಯವಿಟ್ಟು ನಾನು ಹೇಳಿದ ಹಾಗೆ ಮಾಡಿ ಅಂತ ಹೇಳಿದ್ದೆ. ಆದರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರೆ ಹೊರತಾಗಿ ಹೇಳಿದಂಗೆ ಮಾಡಲಿಲ್ಲ. ಇದು ಮನೆಯಲ್ಲಿ ನಾವೆಲ್ಲ ಪಾಲಕರು ನೆನಪಿಡಬೇಕಾದದ್ದು. ನಮ್ಮ ಮಕ್ಕಳಲ್ಲಿ ಸಂಸ್ಕೃತಿ ಬರಬೇಕಾದ್ರೆ ಮೊದಲು ನಾವು ಪಾಲಿಸ್ಬೇಕಾದ. ನಾವು ಇಷ್ಟೊಂದು ಶಾಲೆ ನಡೆಸ್ತೀವಿ, ಶಾಲೆಯಲ್ಲಿ ಕಂಡೀಷನ್

0: रेडियो सारंग 107.8 FM।
1: ಒಂದು ಕಂಡೀಷನ್ ಹಾಕ್ತೇವೆ ನಾವು, ಎಲ್ಲ ಮಕ್ಕಳು ಮನೆಗೆ ಶಾಲೆಗೆ ಬರಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಒಂದು ಪದ್ಧತಿ ಎಲ್ಲ ಮಕ್ಕಳು ಮಾಡ್ತಾರೆ, ಲಕ್ಷಾಂತರ ಮಕ್ಕಳು ಮಾಡ್ತಾರೆ. ಒಬ್ಬರು ತಾಯಿ ನನಗೆ ಫೋನ್ ಮಾಡಿದ್ರು, ಅಳ್ತಾ ಇದ್ರು ಫೋನಲ್ಲಿ. ಯಾಕ್ರಿ, ಏನಾಯ್ತು ಅಂತ ಕೇಳಿದೆ. ನನ್ನ ಮಗ ಒಂದ್ ದಿವಸ ತಪ್ಪಿಸಲ್ಲ ಸರ್, ಈಗ ದಿನ ನಮಸ್ಕಾರ ಮಾಡಿ ಹೋಗ್ತಾನೆ ಅಂದ್ರು. ದುಃಖ ಆಯ್ತಾ ಅಂತ ಕೇಳಿದೆ. ದುಃಖ ಇಲ್ಲ ಸರ್, ಮೊದಲೆಂದೂ ಮಾಡ್ತಿರ್ಲಿಲ್ಲ ಸರ್ ಅಂದ್ರು. ನಾ ಇದೆ ಎರಡು ಕಾರಣಕ್ಕೆ ಮಾಡ್ತಿರ್ಲಿಕ್ಕಿಲ್ಲ. ಮೊದಲು ಅವನು ಮಾಡು ಅಂತ ಯಾರು ಹೇಳಿರ್ಲಿಲ್ಲ. ಎರಡನೇದು ಬಹುಶಃ ನಿಮ್ಮ ಮನೆಯಲ್ಲಿ ನೀವು ದೊಡ್ಡವರು ನಮಸ್ಕಾರ ಮಾಡಂಗೆ ಕಾಣಿಸಲ್ಲ. ಅರ್ಥ ಆಗುತ್ತಲ್ಲ, ಮನೆಯಲ್ಲಿ ನಾವು ದೊಡ್ಡವರು ನಮಸ್ಕಾರ ಮಾಡ್ತಿದ್ರೆ ಮಕ್ಕಳಿಗೆ ಹೇಳೋ ಕಾರಣ ಇಲ್ಲ, ಆಟೋಮ್ಯಾಟಿಕ್ಲಿ ಬಂದ್ಬಿಡ್ತದೆ. ತಾವು ನೋಡಿರ್ಬೇಕು, ಮಾರ್ವಾಡಿ ಕಮ್ಯುನಿಟಿ ಒಳಗೆ ಐ ರಿಯಲಿ ಲೈಕ್ ದೆಮ್ ವೆರಿ ಮಚ್. ಗುಜರಾತ್ ಒಳಗೆ ಮಾರ್ಕೆಟ್ ಅಲ್ಲಿ ಸಿಕ್ಕರು ದೊಡ್ಡವ್ರು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾರೋ, ನಮ್ಗೆ ಯಾಕೆ ಬರಲಿಲ್ಲ ಅದು? ನಾವು ಕಾಲ ಮೇಲೆ ಕಾಲ ಮುಗಿದು ಅಪ್ಪ ಬಂದಾಗ, ಯಾಕಂದ್ರೆ ಕಲಿಸ್ಲಿಲ್ಲ ಸಣ್ಣವರಿದ್ದಾಗ. ಕಂದ ಚಿಂದ ಚಿಕ್ಕಂದಲ್ಲಿ ಕಲಿಸ್ಬೇಕು. ಅದಕ್ಕೆ ಆಯ್ತಾರೆ, ಸಂಸ್ಕೃತಿ ಮಕ್ಕಳಿಗೆ ಬರಬೇಕು ಅಂತ ನಾವು ಒತ್ತಾಯ ಮಾಡೋದಾದ್ರೆ ಮೊದಲು ನಾವು ಕಲಿಸ್ಬೇಕು ಅದನ್ನು. ಈಗ ನಾನು ತಾನೇ ಮೋಸ ಮಾಡಿದ್ದೆ ನಿಮಗೆಲ್ಲರಿಗೂ? ಅಷ್ಟು ಮಂದಿ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ. ನಾನು ಮೊದಲು ಏನು ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾಡಿ ಅಂದವನು. ನಾ ಯಾಕೆ ಮಾಡಬೇಕಾಗಿತ್ತು? ಸುಮ್ಮನೆ ಕೈ ಕಟ್ಕೊಂಡು ಎಡಕ್ಕೆ ನಾವು ಇಟ್ಕೊಳ್ಳಿ ಅಂದ್ರೆ ಎಲ್ಲರೂ ಕರೆಕ್ಟ್ ಕೊಡ್ತೀವಿ. ಕನ್ಯ ಯಾವುದು ಗದ್ದೆ ಯಾವ್ದು ಎಲ್ಲರೂ ಗೊತ್ತಿದೆ. ನಾನು ಮೊದಲು ಕೈ ಎತ್ತಿದ್ನಲ್ಲ, ಓ ಇವನು ಮಣಂಗ್ ಕಾಣಿಸ್ತಾನೆ ಅಂದ್ರೆ ನೀವು ಬೆರಳು ಸೇರಿ ಮುಷ್ಟಿ ಮಾಡಿ ನಾನು ಮಾಡಿದೆ. ಕೈ ಮುಂದೆ ತಗೊಂಡ್ಬಂದೆ, ತೋರ್ ಬೆರಳು ಚಾಚಿ ನಾನು ಚಾಚಿದೆ. ಈ ನಾಲ್ಕು ಹಂತದೊಳಗೆ ನಾನು ಹೇಳ್ದಂಗೆ ಮಾಡ್ತಾ ಬಂದೆ. ನಿಮ್ಗೆ ನನ್ನ ಮ್ಯಾಲ ಒಂಥರ ನಂಬಿಕೆ ಬಂತು, ಈ ಮನುಷ್ಯ ಹೇಳ್ದಂಗೆ ಮಾಡ್ತಾನೆ ಇವನು ಅಂತ. ಅವಾಗೇನಾಯ್ತು, ಕೇಳಿಸ್ಕೊಳ್ಳೋದು ಕಮ್ಮಿ ಮಾಡಿದ್ರೆ ನೋಡೋದು ಜಾಸ್ತಿ ಮಾಡಿದ್ರಿ. ನಾ ತಕ್ಷಣ ಅಂದರೆ ಸೇರಿಸ್ಬಿಟ್ಟೆ, ತಕ್ಷಣ ಈ ಬೆರಳನ್ನು ಎಡಕ್ಕೆನ್ನೆ ಮೇಲೆ ಇಟ್ಕೊಳ್ಳಿ ಅಂತ ಇಟ್ಕೊಂಡ್ಬಿಟ್ಟೆ, ನಾವು ತಂದಿಟ್ಕೊಂಡ್ಬಿಟ್ಟೆ. ಇಷ್ಟು ಜನ ತಪ್ಪೋದಕ್ಕೆ ಯಾರ ಕಾರಣ ಗೊತ್ತಾ? ನಾನು ಕಾರಣ. ಅಲ್ಲ, ಈ ಸಂಸ್ಕೃತಿ ಬಂದಾಗ ಬಹಳ ಮುಖ್ಯ ಅಂದ್ರೆ, ಮಕ್ಕಳ ಸಂಸ್ಕೃತಿ ಇಲ್ಲ ಅಂತ ಹೇಳುವಾಗ ನಾನು ಅದನ್ನು ಕಲಿಸ್ಲಿಲ್ಲ ಅನ್ನೋದು ಒಂದು ಆಗ್ತದೆ. ಆದ್ದರಿಂದ ದಯವಿಟ್ಟು ನಾವು ಮನೆಯಲ್ಲಿ ನಡೆದು ತೋರಿಸ್ಬೇಕಾಗ್ತದೆ ಮಾತಾಡಿ. ಈಗ ನಾನು ಮೋಸ ಮಾಡಿದೆ ಎಲ್ಲರಿಗೂ ನಿಮಗೆ, ಇನ್ನೊಂಥರ ಇದೇ ಥರ ಮಾಡಿದರೆ ಮೋಸ ಆಗ್ಬೋದಾ? ಯಾಕೆ ಹೇಳ್ತೀನಿ ಕೇಳಿ, ಬಹಳ ಮುಖ್ಯ ಇದು. ಇದೇ ಥರ ಇನ್ನೊಂದು ಪ್ರಯೋಗ ಮಾಡಿದರೆ ಮೋಸ ಆಗ್ಬೋದಾ? ಈಗ ತಾನೇ ಮೋಸ ಮಾಡಿದ್ದೀನಿ ನಾನು ನಿಮಗೆ, ಗಮನ ಇಟ್ಟು ನೋಡಿ, ಆಗ್ಬೋದಾ ಇಲ್ಲ? ಮೋಸ ಆಗ್ಲಿಕ್ಕಿಲ್ಲಲ್ಲ, ಚುರುಕಾಗಿದ್ದೀನಿ. ನಾವೀಗ ಒಂದು ಪ್ರಯೋಗ ಮಾಡ್ಬಿಡೋಣ ನೋಡಿ. ಎರಡೂ ಕೈ ರೆಡಿ ಇಟ್ಕೊಳ್ಳಿ. ಈಗ ಚಪ್ಪಾಳೆ ಹೊಡೆಯೋದಕ್ಕೆ ರೆಡಿ ಇರಬೇಕು. ಐದು ಅಂದ್ಕೊಂಡು ಟಪ್ ಅಂತ ಹೊಡಿಬೇಕು. ಗೊತ್ತಾಯ್ತಲ್ಲ, ನೀವೆಲ್ಲ ಬುದ್ಧಿವಂತರು ಬೇರೆ. ಐದು ಅಂದ್ರೆ ಏನ್ರಿ ಅವರು ಅಂತ ಪಕ್ಕದಲ್ಲಿ ಕೇಳಿ ಹೊಡೆಯೋದಲ್ಲ, ರೆಡಿ ಇಟ್ಕೊಂಡಿರ್ಬೇಕು. ಐದು ದೂ ಅಂದ್ಕೊಂಡು ಟಪ್ ಅಂತ ಬರ್ಬೇಕು ಸಪ್ಪಳ. ಅದು ಒಂದ್ರಿ, ಐದು ಅನ್ನೋಕ್ಕೆ ಮೊದಲು ಹೊಡಿಬಾರದು, ಐದು ಅಂದ್ಮೇಲೆ ತಡ ಮಾಡಬಾರ್ದು. ಒಂದು ರಿಹರ್ಸಲ್ ಮಾಡಿಬಿಡೋಣ, ಬರೀ ಐದು ಅಂತೀನಿ ನಾನು. ರೆಡಿ ಇಟ್ಕೊಳ್ಳಿ, ಐದು. ಏ ಪಟ ಪಟ ಅಂತ ಬರಬಾರ್ದು, ಒಂದೇ ಸಲ ಪಟ್ ಅಂತ ಬರ್ಬೇಕು. ಇನ್ನೊಂದ್ಸಲ ಸೆಕೆಂಡ್ ರಿಹರ್ಸಲ್, ಐದು. ಗುಡ್, ಸ್ವಲ್ಪ ಜೋರ, ಐದು ಹಿಂಗ್ ಬರಬೇಕು. ಹಾ, ರೆಡಿ ಇಟ್ಕೊಳ್ಳಿ ಕೈ. ಐದು ಅನ್ನೋ ತನಕ ಹೊಡಿಬಾರ್ದು, ಐದು ಅಂದ್ಮೇಲೆ ತಡ ಮಾಡಬಾರ್ದು. ರೆಡಿ ಹೇಳ್ಕೊಳ್ಳಿ, ಒಂದು. ಓಕೆ ಓಕೆ, ರೈಟ್ ರೆಡಿ. ಒಂದು, ಎರಡು, ಮೂರು, ನಾಲ್ಕು, ಮತ್ತ ನಾಲ್ಕು. ಆದ್ರೂ ಚಪ್ಪಾಳೆ ಬಂತು. ಇಷ್ಟು ರಿಹರ್ಸಲ್ ಮಾಡಿಸಿದ ಮ್ಯಾಲ ಸಹಿತ ಯಾಕೆ ಬಂತು ಚಪ್ಪಾಳೆ? ಮತ್ತೆ ಯಾಕೆ ಬಂತು ಹೇಳಿ? ನಾಲ್ಕು ಆದ ಕೂಡಲೇ ಏನ್ ಬರಬೇಕು? ಐದು. ನಿಮ್ಗೆ ಅನಿಸ್ತು ನಾಲ್ಕು ಆದ್ಮೇಲೆ ಬರೋದು ಐದು. ನಾವು ಟ್ರೈನ್ನಲ್ಲಿ ಹೊಸಪೇಟೆ ಬಾಂಬೆ ಟ್ರೈನ್, ಲೋಕಲ್ ಟ್ರೈನ್ ನೋಡ್ಬೇಕು, ನೆಕ್ಸ್ಟ್ ಸ್ಟಾಪ್ ನಮ್ದೇ, ನೆಕ್ಸ್ಟ್ ಸ್ಟಾಪ್ ನಮ್ದೇ, ಬಾಗಿಲ ತಗೊಂಡು ನಿಂತ್ಕೋತೀವಿ ನಾವು. ಒಂದು ಅಂದ ಕೈ ಬಿಗಿ ಆಯ್ತು, ಎರಡು ಒಂದು ಹತ್ತಿರ ಬಂತು, ಮೂರು ಬಂತು ಬಂತು, ನಾಲ್ಕು ಅಂದ್ಕೊಳ್ಳಿ ಮುಂದಿನ ಸ್ಟಾಪ್ ನಮ್ದೇ, ಹಡಿ ಐದು ಬಂತು ಅಂತ. ನಾನು ಐದು ಅಂದೇ ಇಲ್ಲ, ಆದ್ರೂ ಕೈ ಹೋಗ್ಬಿಡ್ತು, ಪಟ್ಟಂತ ಹೋಗ್ಬಿಡ್ತು. ಇದನ್ನ ಯಾವ ಪುಸ್ತಕದಲ್ಲೂ ಸಿಗಲ್ಲ ಸ್ನೇಹಿತರೆ, ಇದನ್ನ ಅಪೇಕ್ಷಿತ ಮೌಲ್ಯ ಅಂತಾರೆ. ಮೊದಲನೇದು ನೈಜ ಮೌಲ್ಯ ಅಂತ. ಬೆಳೆ ಇಟ್ಕೊಳ್ಳೋದಿದೆಯಲ್ಲ ಗೆದ್ದದ್ಮೇಲೆ, ನಮ್ಮ ಮಕ್ಕಳು ನಮ್ಮ ಸುತ್ತಮುತ್ತಲ ಇರುವಂತವರು ನಾವೇ ಹೇಳಿದ ಹಾಗೆ ಮಾಡ್ತಾರೆ ಅಂತ ಭ್ರಮೆಯಲ್ಲಿ ಇರೋದು ಬೇಡ. ಅವ್ರು ನಾವು ಮಾಡಿದ ಹಾಗೆ ಮಾಡ್ತಾರೆ, ಆದ್ರಿಂದ ನಾವು ಮಾಡಿ ಅವ್ರ ಸಂಸ್ಕೃತಿ ಕಲಿಸ್ಬೇಕು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ದೇರ್ ಅಂಡ್ ಇನ್ವೈಟ್ ಹಿಮ್ ಅಂತ. ಭಾಳ ಚಂದ.

0: You're listening to Radio Sarang, 107.8 FM.
1: ನಾ ಹುಡುಗರಿಗೆ ಹೇಳ್ತಿತ್ತು, ನಮ್ಮ ಹುಡುಗ ಹುಟ್ಟದಾಗನೇ ನೋಡಿದ್ದೀನ್ರಿ ಇವನ್ನ ಅನ್ನಲ್ಲ ನಾವು, ಈ ಹುಡುಗನ ಹುಟ್ಟದಾಗನೇ ನೋಡಿದ್ದೀನಿ ನಾನು ಅಂತೀವಿ ನಾವು. ಆ ಹುಡುಗನು ಅದೇ ಹೇಳ್ತಾನೆ, ನಿಮ್ಮನ್ನ ಹುಟ್ಟದಾಗನೇ ನೋಡಿದ್ದೀನಿ ನಾನು ಅಂತಾನೆ. ಅರ್ಥ ಆಯ್ತಲ್ಲ, ನಮ್ಗೆ ಬೇರೆ ಕೆಲಸ ಇತ್ತು, ನೌಕರಿ ಮಾಡೋದು ಅಡುಗೆ ಮಾಡೋದು ಬೇರೆ ಕೆಲಸ ಇತ್ತು ನನಗೆ, ಅವ್ರಿಗೆ ಅದು ಒಂದೇ ಕೆಲಸ ಆಗಿತ್ತು ನಿಮ್ಮನ್ನ ನೋಡೋದು. ಆದ್ರಿಂದ ನೀವೇ ನೋಡಿದ್ದೀನಿ ಅವನ ಅಂತೀರಲ್ಲ, ಅದು ಹತ್ತು ಪಟ್ಟ ತೀಕ್ಷ್ಣತೆ ನವ ನಿಮ್ಮನ್ನು ನೋಡಿದ್ದಾನೆ. ಮೌಲ್ಯಗಳನ್ನ ಮಾತಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಮನೆಗೆ ಬರ್ತಾರೆ, ಮಗನೇ ಸುಳ್ಳು ಹೇಳಬಾರ್ದು ಗೊತ್ತೇನೋ ಅಂತ, ಹ್ಞೂ ಅಪ್ಪ ಅಂತಾನು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಫೋನ್ ಸಪ್ಪಳಾಗುತ್ತೆ ಮೊಬೈಲ್ ಫೋನ್, ಅಪ್ಪನ ತಗೊಳ್ಳೋ ಮನಸ್ಸಿಲ್ಲ, ಹೆಂಡತಿ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದಾರೆ ಅಂತ ಹೇಳ್ಬಿಡು, ಎಲ್ಲರ ಮನೇಲಿ ಆಗೋದೇ ಇದು, ಇಲ್ಲ ಅಂತ ಹೇಳ್ಬಿಡು ಪಾಪ ಹೆಂಡತಿ ತಗೊಂಡು ಮಲ್ಕೊಂಡಿದ್ದಾರೆ ಅವರು ಅಂತ ಹೇಳ್ತಾರೆ. ಈ ಹುಡುಗ ನೋಡೋದು ಅಪ್ಪನ, ಈಗ ತಾನೇ ಅಪ್ಪ ಏನ್ ಹೇಳಿದ್ರು ಸುಳ್ಳು ಹೇಳಬೇಡ ಅಂದಿದ್ರು, ಈಗ ತಾಷ್ಟೇ ಅಲ್ಲ ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ ಇವರು. ಇದೇ ತರ ಒಂದು ನಾಲ್ಕೈದು ಸಲ ಅದ ಹುಡುಗನಿಗೆ ಏನು ಗೊತ್ತಾಗತ್ತೆ ಅಂದ್ರೆ, ಫೋನ್ ಅಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ, ಅವನು ಕಾಲೇಜಿಗೆ ಬಂದ ತಕ್ಷಣ ನೀವು ಮೊಬೈಲ್ ಕೊಡಿಸ್ತೀರಿ, ಅವ್ನ ಕ್ಲಾಸ್ ತಪ್ಪಿಸಿ ಎಲ್ಲ ಹೋಗ್ತಾನೆ, ನೀವು ಫೋನ್ ಮಾಡ್ತೀರಿ ಎಲ್ಲಿದ್ಯೋ ಮಗನೇ ಅಂತ. ಆ ಹುಡುಗ ಫೋನ್ ಕವರ್ ಮಾಡಿ ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ಅಲ್ಲಿ ಇದ್ದೀನಿ ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ್ನು ಸುಳ್ಳು ಹೇಳಕ್ ಕಲಿಸಿದವ್ರು ಯಾರು, ನಾವೇ ತಾನೆ, ವೆರಿ ಸಿಂಪಲ್, ಮತ್ತೊಂದೇನಿಲ್ಲ. ಹುಡುಗ ನಿಮ್ಮನ್ನ ಇಮಿಟೇಟ್ ಮಾಡ್ತಾನೆ, ಸಂಸ್ಕೃತಿ ಕಲಿಸ್ಬೇಕಾದ್ರೆ ನಾನು ನಡೆದು ತೋರಿಸ್ಬೇಕಾಗ್ತದೆ, ಬೇರೆ ಇಂತ ಬೇರೆ ಹಾದಿ ಇಲ್ಲ ನನಗೆ. ಅದರಿಂದ ಇಫ್ ಯು ವಾಂಟ್ ಯುವರ್ ಚೈಲ್ಡ್ ಟು ಫಾಲೋ ಕಲ್ಚರ್, ಐ ಮಸ್ಟ್ ಡೆಮಾನ್ಸ್ಟ್ರೇಟ್ ಕಲ್ಚರ್.

ಲಾಸ್ಟ್ ಪಾಯಿಂಟ್ ಅನ್ನು ಬಂದಿರೋದೀಗ. ಲಾಸ್ಟ್ ಪಾಯಿಂಟ್ ಇನ್ ಸಂಸ್ಕೃತಿಯೊಳಗೆ ಬಹಳ ಮುಖ್ಯವಾಗಿ ನನಗೆ ಹೊಳೆದದ್ದು ಸರಸತೆ ಅಂತ. ಸರಸತೆ ಅಂದರೆ ಯುವರ್ ವಿಲಿಂಗ್ನೆಸ್ ಟು ಐಡೆಂಟಿಫೈ ಗುಡ್ ಇನ್ ಸೊಸೈಟಿ, ಬಹಳ ಮುಖ್ಯ ಇದು. ಜೀವನದಲ್ಲಿ ಎರಡೂ ಇದ್ದಾವೆ ಸ್ವಾಮಿ, ಒಳ್ಳೆಯದು ಇದೆ ಕೆಟ್ಟದೂ ಇದೆ. ನಾನು ಆರಿಸ್ಕೋಬೇಕು ಒಳ್ಳೆಯದಾದದ್ದನ್ನು. ನಾನು ಒಂದು ಭಾಷಣದಲ್ಲಿ ಹೇಳಿದ್ದೆ, ನಾನು ಊರು ಅಂದರೆ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಅಯ್ಯೋ ಹೊಲಸ್ವಾಸ್ತಿ ಅಂತ ನಿಂತ್ಕೋತೀರಿ? ಎದ್ದು ಹೋಗ್ರಿ ಗುಲಾಬಿ ತೋಟಕ್ಕೆ, ಯಾರು ಬೇಡ ಅಂತಾರೆ ನಿಮಗೆ? ಆರಿಸ್ಕೊಳ್ಳಿ, ಮೇಕ್ ಯುವರ್ ಲೈಫ್ ಎ ಬೊಕೆ ಆಫ್ ಫ್ಲವರ್ಸ್. ಅದು ಬಿಟ್ಕೊಂಡ್ಬಿಟ್ಟು ಬರೀ ಕೊಳಕೆ ನೋಡ್ತಾರೆ, ಬರೀ ಕೊಳಕೆ ನೋಡ್ತಾರೆ. ಅದು ಡಿ ವಿ ಜಿ ಭಾಳ ಚಂದ ಮಾತಾಡೋರು. ಬರದಿ ಹೋದರೆ ಎಣಿಕೆಯಲ್ಲಿ, ಬಂದಿ ಹೋದ ಮರೆಯದಿರು. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಬಾರೆನೆಂಬುದನ್ನು ಬಿಡು. ಹರುಷ ಕದೆ ದಾರಿಯಲ್ಲೋ ಮಂಕುತಿಮ್ಮ ಎಂತ ಅದ್ಭುತ ಮಾತಲ್ಲ. ಬರದಿ ಹೋದರೆ ಎಣಿಕೆಯಲ್ಲಿ, ಬಂದಿ ಹೋದ ಮರೆಯದಿರು. ಇನ್ ದಿ ಆಂಟಿಸಿಪೇಷನ್ ಆಫ್ ಥಿಂಗ್ಸ್ ಯು ಹ್ಯಾವ್ನ್ ಗಾಟ್, ಡೋಂಟ್ ಫಾರ್ಗೆಟ್ ವಾಟ್ ಯು ಆಲ್ರೆಡಿ ಗಾಟ್. ನಾವು ಬೇಕಾದ ಸಿಕ್ಕಿದೆ, ಬರೀ ಅದಿಲ್ಲ ಇದಿಲ್ಲ ಅದಿಲ್ಲ ಕೊರ್ಕೊಂಡಿರೋದಕ್ಕಿಂತ ಏನಿದೆಯೋ ಒಂದು ಸಂತೋಷ ಪಡ ಮರೆಯ. ಗುರುತಿಸು, ಇದು ಬಹಳ ಎರಡನೇದು ಬಹಳ ಮುಖ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ. ನೂರು ಕೆಟ್ಟದಿರ್ಬೋದು ಸ್ವಾಮಿ, ಒಂದು ಎರಡು ಒಳ್ಳೇದಿದೆ ಆರಿಸ್ಕೋ ಅದನ್ನು ಅಲ್ವಾ. ಅದು ನಾವೇನ್ ಮಾಡ್ತೀವಿ ಅಂದ್ರೆ ನೂರು ಒಳ್ಳೇದು ಕೊಡಿ ಅವರಿಗೆ, ಅವೊಂದೆರಡು ಇಲ್ಲ ನೋಡ್ರಿ, ಅವೊಂದೆರಡು ಇರಬೇಕಾಗಿತ್ತು. ನನ್ನ ಸ್ವಭಾವ, ನನ್ನ ಸುಸಂಸ್ಕೃತಿ ಅನ್ನೋದು ಬರಬೇಕಾದ್ರೆ ಸರಸತೆ ಎಂದು ಬರಬೇಕಾದದ್ದು. ಒಳ್ಳೇದನ್ನು ಆರಿಸ್ಕೊಳ್ಳುವಂಥ ಗುಣ, ಜೀವನದ ಸಂತೋಷವಾಗಿರುವಂಥ ಗುಣ. ಕೆಲವರು ಇರ್ತಾರೆ, ಬೆಳಿಗ್ಗೆ ವಾಕಿಂಗ್ ಹೋದಾಗ ಸಿಗ್ತಾರೆ, ಹೇಗಿದ್ದೀರಿ ಅಂತ ಕೇಳಬೇಕು. ಏನೋಪ್ಪ ಹಿಂಗಿದ್ದೀನಿ, ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸ್ತದೆ. ನಾನೇನು ಡಾಕ್ಟರ್ ನಾಡಿ ಹಿಡ್ಕೊಂಡು ಕೂತಿದ್ದೇನೆ ಹೇಗಿದ್ದೀರಿ ಅಂತ ಕೇಳೋದಕ್ಕೆ ಅಲ್ವಾ. ನಾ ಸುಮ್ಮನೆ ಕ್ಯಾಶುವಲ್ ಆಗಿ ಹೇಗಿದ್ದೀರಪ್ಪ, ಚೆನ್ನಾಗಿದ್ದೀರಿ ಅನ್ಬೇಕಪ್ಪ ಅಷ್ಟೇ ಅಲ್ಲ. ಅಷ್ಟು ಹೇಳಕ್ ಬರೋಲ್ಲ ನಮಗೆ, ಶುರುವೇ ಅಳೋದಕ್ಕೆ. ಇದು ಬೇಡ, ಇದು ಅಳಮೋರೆ ಯಾಕೆ ನಗ್ನಾಗ್ತಾ ಇರಿ? ನಮ್ಮ ಉಪನಿಷತ್ತಲ್ಲಿ ಋಷಿಗಳು ಕೇಳಿದ್ದಿದ್ದಾನೆ, ನೂರು ವರ್ಷ ಆಯುಷ್ಯ ಕೊಡಿ ದೇವತೆಗಳೇ, ನಮಗೆ ಆರೋಗ್ಯ ಕೊಡಿ, ಒಳ್ಳೆ ಊಟ ಕೊಡಿ, ಒಳ್ಳೆ ಜೀವನ ಕೊಡಿ, ನಿಮ್ಮ ನಮ್ಮ ಸೇವೆ ಮಾಡೋ ಭಾಗ್ಯ ನಮಗೆ ಕೊಡಿ ಅಂತ ಬೇಡ್ಕೋಬೇಕು. ಯಾರು ಅಳಬುರ್ಕ ಸಾಕು ಮಾಡೋ ಜನ್ಮ ಅಂದವರಿಲ್ಲ. ಇತ್ತೀಚೆಗೆ ಬಂದದ್ದು ಸಾಕು ಮಾಡುವ ಜನ್ಮ ಅಂತ, ಅದು ಬೇಡ. ಉತ್ಸಾಹದಿಂದ ಬದುಕೋಣ, ಬದುಕೋಣ ದಿವಸ ಚಂದ ಬದುಕೋಣ. ಒಂದು ಘಟನೆ ಹೇಳಿ ಮಾತು ಮುಗಿಸ್ತೇನೆ, ಕರೆಕ್ಟಾಗಿ ಅವಕಾಶ ಮಾಡ್ತೇನೆ.

ನನ್ನ ಸ್ನೇಹಿತರೊಬ್ಬರು ಇದ್ರು, ಸಿ ಬಿ ಜಯರಾವ್ ಅಂತ, ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟರ್ ಆಗಿದ್ರು. ಸೊಗಸುಗಾರ ಶ್ಯಾಮಿ, ಏನು ಸ್ಟೈಲಿಶ್ ಮನುಷ್ಯ ಅಂದರೆ ಚಕಚಕ ಮಿಂಚೋನು. ನಾನು ನಾಟಕ ಮಾಡ್ತಿದ್ವಿ ಎಆರ್ದಲ್ಲಿ ಟುಗೆದರ್. ಅದು ಏನು ಪ್ಯಾಂಟು ಶರ್ಟು ಮ್ಯಾಚಿಂಗ್ ಇರಬೇಕು, ಪೀನ್ ಶರ್ಟ್ ಮಾಡಿದ ಕರೆಕ್ಟ್ ಇಲ್ಲೇ ಬರಬೇಕು, ಬಕ್ಕಲ್ ಸೆಂಟರ್ದಲ್ಲಿರಬೇಕು, ಅದು ಏನು ಟ್ರಿಮ್ ಅಂದರೆ ಹಂಗಿರಬೇಕು. ಅವ್ರು ಏನು ಮಾಡ್ತಿದ್ರು ಗೊತ್ತಾ, ಪ್ಯಾಂಟಿನ ಎರಡೂ ಜೇಬಲ್ಲಿ ಎರಡು ವಸ್ತ್ರ ಇರಬೇಕು, ಎಡಗಡೆ ಸೈಡ್ ಇರೋದು ಬೂಟ್ ಒರೆಸೋದಕ್ಕೆ, ಹತ್ತು ನಿಮಿಷಕ್ಕೊಮ್ಮೆ ಹಿಂಗೆ ಅಟ್ಟೋ ಒರೆಸ್ಕೊತಿರ್ಬೇಕು, ಚಕ ಚಕ ಮಿಂಚ್ತಿರ್ಬೇಕು. ಬಲಗಡೆದು ಮುಖ ಒರೆಸ್ಕೊಳ್ಳೋಕೆ ಕೆಲಸಲ ಕನ್ಫ್ಯೂಷನ್ ಆಗ್ತಿತ್ತು ಅನ್ನೋ ಗೊತ್ತಿಲ್ಲ, ಆದರೆ ಎಡಗಡೆದು ಶೂ ತೋರಿಸೋದಕ್ಕೆ ಬಲಗಡೆದು ಮುಖ ಒರೆಸ್ಕೊಳ್ಳೋದಕ್ಕೆ. ಅದರಲ್ಲಿ ಸೊಗಸ ಹೆಂಗೆ ಗೊತ್ತಾ, ಆ ಬಲಗಡೆ ವಸ್ತ್ರದ ಮೂರನೇ ಮಡಿಕೆ ಎತ್ತಿದ್ರೆ ಒಳಗಡೆ ಪೌಡರ್ ಇರಬೇಕು, ಯಾವಾಗಲೂ ಇರಬೇಕದು. ಆಮೇಲೆ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು, ಒಂದು ಚೂ ಟೈಮ್ ಸಿಕ್ಕರೆ ಸಾಕು, ಮಕ್ಕಳು ಮುಖಕ್ಕೆ ಪೌಡರ್ ಹಚ್ಕೊಂಡು ಮತ್ತೆ ಅದು ತಲೆ ಇಕ್ಕೊಂಡು ಕೂತ್ಕೊಳ್ಳು. ಏನು ಅದು ರಿಟೈರ್ ಆಗ್ತಾರೆ ಅಂತ ಅನಿಸಿದ್ದೇ ಇಲ್ಲ ಅಷ್ಟು ಚಂದ ಮನುಷ್ಯ. 60 ವರ್ಷ ಆದರೆ 46 ರಂಗೆ ಕಾಣಿಸ್ತಾ ಇದ್ರು, ರಿಟೈರ್ ಆದರು. ಎಚ್ ಕೆ ರಂಗನಾಥ್ ಅಂತ ತಾವು ಕೇಳಿರಬೇಕು, ಒನ್ ಆಫ್ ದ ಗ್ರೇಟೆಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ, ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿದ್ದವರು. ಅವರೆಲ್ಲ ಏಕವಚನ ಮಾತಾಡೋ ಸ್ನೇಹಿತರು, ನನಗಿಬ್ಬರು ಹಿರಿಯರು ಬಟ್ ತುಂಬ ಪರಿಚಯ. 2 ವರ್ಷ ಆಗಿತ್ತು ಸಿ ಬಿ ಜಯರಾವ್ ರಿಟೈರ್ ಆಗಿ. ನನಗೆ ರಂಗನಾಥ್ ಫೋನ್ ಮಾಡಿ, ಕರ್ಜಿಗೆ ನಿಮ್ಗೆ ಗೊತ್ತಾಯ್ತಾ ಸುದ್ದಿ, ಏನು ಸಿ ಬಿ ಜಯರಾವ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತ್ರಿ, ಹುಷಾರಿಲ್ಲಂತ ಅವನಿಗೆ ಅಂದರು. ಸಿ ಬಿ ಜಯರಾವ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಂಬಕ್ಕೆ ಸಾಧ್ಯ ಇಲ್ಲ. ನಾವು ಹಂಗೆ ತಳತಳ ಹೊಳಿತಿರುವಂಥ ಮನುಷ್ಯ, ಏನಾಗಿದೆ ಅಂತ, ಇಲ್ಲ ಮಾರ್ತ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ಹೋಗೋಣ ಬನ್ನಿ ಅಂದರು. ಹೋದೆ, ಕರ್ಕೊಂಡೋದೆ ರಂಗನಾಥರ್ ಕರ್ಕೊಂಡು ಹೋದೆ. ಆ ಕಾರಿಡಾರಲ್ಲಿ ಹೋಗ್ತಾ ಇದ್ವಿ, ಮುಂದೆ ವಾರ್ಡ್ ನಂಬರ್ಲ್ಲ ಕೇಳ್ಕೊಂಡಿದ್ವಿ. ಕಾರಿಡಾರ್ಲ್ಲಿ ಹೋಗ್ಬೇಕಾದ್ರೆ ಅವ್ರ ಹೆಂಡತಿ ಎದುರಿಗೆ ಬಂದರು, ನಮ್ಮ ನೋಡಿದ ತಕ್ಷಣ ಪಾಪ ದುಃಖ ಒತ್ತರಿಸಿ ಬಂತು, ಅಳೋಕೆ ಶುರು ಮಾಡಿದ್ರು. ಯಾಕೆ, ಏನಾಯಿತು, ಚೆನ್ನಾಗಿದ್ದಾರೆ ತಾನೇ, ಏನಾಗಿದೆ ಅಂತ ಕೇಳಿದರು. ಅವ್ರ ತಾಯಿ ಅಳೋಕೆ ಶುರು ಮಾಡಿದ್ರು, ಜಯರಾಯರ ಹೆಂಡತಿ. ಇಲ್ಲ, ಇದು ಬೆಳಗ್ಗೆ ಹೈದರಾಬಾದಿಂದ ರಿಪೋರ್ಟ್ ಬಂದಿದೆ, ಕ್ಯಾನ್ಸರ್ ಫೈನಲ್ ಸ್ಟೇಜ್ ಅಂತೆ, 4th stage ಇಂಟೆಸ್ಟೈನ್ ಕ್ಯಾನ್ಸರು, ಬದುಕಲ್ಲ ಇನ್ನು ಭಾಳ, ಆದರೆ 1 ತಿಂಗಳು 2 ತಿಂಗಳು, ಅದಕ್ಕೆ ಮನೆ ಕರ್ಕೊಂಡು ಹೋಗ್ಬಿಡಿ, ಆಸ್ಪತ್ರೆ ಇಡೋದು ಬೇಡ ಅಂತಿದ್ದಾರೆ ಡಾಕ್ಟರು, ಏನು ಮಾಡೋದು ಅಂತ ಹೂವಂತಾತ್ರು. ನಮಗೂ ದಿಕ್ಕು ತಪ್ಪಿದಂಗೆ ಆಯಿತು. ನಮಗೆ ಜಯರಾವ್ ಅಂದರೆ ಅಜರಾಮರವಾಗಿರುವಂಥ ವ್ಯಕ್ತಿ, ಆತ ಸಾಯ್ತಾನೆ ನಂಬೋಕೆ ಸಾಧ್ಯ ಇಲ್ಲ ನಾವು, ಆದರೂ ಏನು ಮಾಡೋದು, ಸಮಾಧಾನ ಮಾತಾಡ್ತೀವಿ ಅಂತ ಹೋದ್ವಿ. ಆಕೆ ಹೇಳಿದ್ರು, ಯಾಕೆ ಹೇಳಿದೆ ಗೊತ್ತಾ ನಿಮ್ಗೆ ಸುದ್ದಿ, ಇದನ್ನು ದಯವಿಟ್ಟು ಅವ್ರು ಹೇಳಬೇಡಿ, ಅವ್ರು ಹೇಳಿಲ್ಲ, ನಾವಿನ್ನ ಬೆಳಗ್ಗೆ ರಿಪೋರ್ಟ್ ಬಂದಿದೆ ಗೊತ್ತು, ಬೇಜಾರು ಮಾಡ್ಕೋತಾರೆ. ನಿಮಗೆ ಯಾಕೆ ಹೇಳಿದೆ ಗೊತ್ತಾ, ನೀವೆಲ್ಲ ಸ್ನೇಹಿತರು, ಆತ ಗೊತ್ತಲ್ಲ ಹ್ಯಾಂಗ ನೀಟಾಗಿರ್ಬೇಕು ಅಂತ, ದಿನ ಸೇವೆ ಮಾಡ್ಕೋಬೇಕು, ತಾನೇ ಸ್ನಾನ ಮಾಡಬೇಕು ಅಂತಾರೆ. ಡಾಕ್ಟರ್ ಹೇಳ್ತಾರೆ, ಬೇಡ ಹೇಳೋದು ಬೇಡ, ಹೊಟ್ಟೆ ಕರುಳ ಮೇಲೆ ಪ್ರೆಷರ್ ಬೀಳುತ್ತದೆ, ಮಲ್ಕೊಂಡಿರಲಿ, ಸ್ಪಾಂಜ್ ಬಾತ್ ಮಾಡ್ತಾರೆ. ಕೇಳಲ್ಲಪ್ಪ ಅವರು, ನೀವು ಹೇಳಿ ಸ್ವಲ್ಪ ಅವರಿಗೆ, ಸ್ನೇಹಿತರಲ್ವಾ. ಆಯಿತು ಅಂತ ಒಳಗೆ ಹೋದ್ವಿ ನಾವು. ಆ ಕಡೆ ಒಂದು ಕುರ್ಚಿ, ಈ ಕಡೆ ಒಂದು ಸ್ಟೂಲು, ನಾ ಸ್ಟೂಲ್ ಮೇಲೆ 4 ಕೂತ್ಕೊಂಡೆ. ರಂಗರ ಇವರು ಜಯರಾಯ ಮಲ್ಕೊಂಡಿದ್ರು. ಒಂದು 5 ನಿಮಿಷ ಮಾತಾದ್ಮೇಲೆ ಹೆಂಡತಿ ಹೇಳಿದರು, ನೀ ಹೊರಗಡೆ ಹೋಗು, ಹೋಗು ಅಂತಂದ್ರು. ನಾ ಹೊರಗೆ ಹೋಗ್ಬೇಕಾ, ನೀ ಹೊರಗೆ ಹೋಗು, ನಾ ಮಾತಾಡ್ಬೇಕು ಇವ್ರ ಹತ್ರ ಅಂದ್ರು. ಹೆಂಡ್ತಿನ ಹೊರ ಕರ್ಜಿಗೆ ಬಾಗಿಲು ಹಾಕೊಂಬಂದ್ಬಿಡು, ಬೋಲ್ಟ್ ಹಾಕೊಂಬಂದ್ಬಿಡು. ಹೆಂಡ್ತಿನ ಹೊರ ಕಳಿಸಿ ಬೋಲ್ಟ್ ಹಾಕೊಂಬಂದ್ರು, ನಮಗೇನಪ್ಪ ಅಂತ ಕಾನ್ಫಿಡೆನ್ಸ್ ಹೇಳೋದು. ಇವರು ಬಾಗಿಲು ಹಾಕೊಂಡು ಬಂದ್ವಿ. ಪಿಸು ಮಾತಿ ಅಂತ ಹೇಳ್ತಾರೆ, ರಂಗನಾಥ್ ಒಂದು ವಿಷಯ ಹೇಳ್ತೀನಿ, ನನ್ನ ಹೆಂಡ್ತಿ ಹೇಳಬೇಡಿ, ಮಕ್ಕಳಿಗೆ ಹೇಳಬೇಡಿ, ಗೊತ್ತಿಲ್ಲ, ಬೇಜಾರು ಮಾಡ್ಕೋತಾರೆ. ನಂದು ಕ್ಯಾನ್ಸರ್ ಫೈನಲ್ ಸ್ಟೇಜ್, ಭಾಳ ಅಂದರೆ 1 ತಿಂಗಳು ಬದುಕೋದು ನಾನು ಅಷ್ಟೇ, ಹೇಳಬೇಡಿ ಬೇಜಾರು ಮಾಡ್ಕೋತಾರೆ, ಪಾಪ ಯಾಕೆ ದುಃಖ ಮಾಡೋದು ಅವರಿಗೆ, ಹೋಗೋ ಟೈಮ್ ಬಂದಿದೆ ಅಲ್ಲ ಅಂತ ಹೆಂಗಿದ್ರು ಅಂದರು. ನಮಗೆಲ್ಲ ಗಾಬರಿ ಆಗಿಬಿಡ್ತು, ಇವರು ಹೇಳಬೇಡ ಅಂತ ಅವ್ರು ಹೆಂಡ್ತಿ ಹೇಳಿದರೆ ಇವ್ರು ಹೆಂಡ್ತಿ ಹೇಳಬೇಡ ಅಂತಾರೆ, ಗೊತ್ತಾಗಿದೆ ಇವರಿಗೆ. ರಂಗನಾಥ ಸಲಿಗೆ ಬೇಡಲ್ಲ, ಏಕವಚನದಲ್ಲಿ ಮಾತಾಡೋಂಥವ್ರು. ಅಲ್ಲಯ್ಯ ಜಯರಾಯ, ನೀನು ಗೊತ್ತಾನೆ ಫೈನಲ್ ಸ್ಟೇಜು ಕ್ಯಾನ್ಸರ್ ಅಂತ ಗೊತ್ತಾನೆ, ಮತ್ತೆ ಯಾಕೆ ನಾಟಕ, ಇನ್ನ ದಿನ ದಾಡಿ ಮಾಡ್ಕೊಳ್ಳೋದಕ್ಕೆ, ದಿನ ಸ್ನಾನ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಮದುವೆ ಆಗೋ ವಿಚಾರ ಇದೆಯಾ, ಸುಮ್ಮನೆ ಮಲ್ಕೋ. ಆ ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಕೊಡ್ತಾರೆ, ಇರು 2 ದಿವಸಕ್ಕೊಮ್ಮೆ ಕ್ಷೌರ ಮಾಡ್ತಾರೆ ನಿನಗೆಲ್ಲ, ಯಾಕೆ ಮಾಡ್ಕೋತೀಯ ನೀನು ಅಂದರು. ಆ ಉತ್ತರ ಕೊಟ್ಟು ಜಯರಾಯರು, ನಾನು ಬದುಕಿರೋರು ಮರೆಯೋಕ್ಕೆ ಸಾಧ್ಯ ಇಲ್ಲ, ಆ್ಯಸ್ ಎ ಯಂಗ್ಸ್ಟರ್ ಇಟ್ ವಾಸ್ ಅ ಮೆಸೇಜ್ ಫಾರ್ ಮೈ ಲೈಫ್. ಜಯರಾವ್ ಹೇಳಿದರು, ರಂಗನಾಥ್ ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್, ವೈ ಶುಡ್ ಐ ಲುಕ್ ಇಲ್. ಅದ್ಭುತ ಅನಿಸ್ಬಿಡ್ತಪ್ಪ ನನ್ನ ಬದುಕಿರ ರೀತಿ. ಹೌದಪ್ಪ, ನಾನು ಕೊನೆ ಮಾರಣಾಂತಿಕ ರೋಗಕ್ಕೆ ಬಂದಿದ್ದೇನೆ, ಕೊನೆ ಹಂತಕ್ಕೆ ಬಂದಿದ್ದೇನೆ, ಆದರೆ ಕೊನೆ ಹಂತದವ್ರಂಗೆ ಯಾಕೆ ಬದುಕಬೇಕು, ಕೊನೆ ದಿವಸದವರೆಗೂ ಥಳ ಥಳ ಅಂದೇ ಹೋಗ್ತೀನಿ, ಹಂಗೆ ಹೋದ ಮನುಷ್ಯ. ಇದು ಜೀವನದ ಸಂಭ್ರಮ ಅಂತ ಹೇಳೋದು, ಜೀವನದ ಮೌಲ್ಯ, ಜೀವನದ ಸಂಸ್ಕೃತಿ.

ಸೆವೆನ್ 107.8 FM ಇದು ಬಣ್ಣ ಬಣ್ಣದ ಬದುಕು. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ

0: ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ನೀವು ಕೇಳ್ಬೋದು, ಹೋಯ್ ವಾರ ಇರ್ ಓಲಿ ಅಂತ, ಎಲ್ಲೋಗಿದ್ರಿ ಕಳೆದ ವಾರ ಅಂತ. ಸೊ ಕಳೆದ ವಾರ ಇರಲಿಲ್ಲ, ಸ್ವಲ್ಪ ನಾನು ಏನು ಯಾತ್ರೆಯಲ್ಲಿದ್ದೆ, ತಮಿಳ್ನಾಡು ಕಡೆ ಹೋಗಿದ್ದೆ. ಕೆಲವೊಂದಿಷ್ಟು ದೇವಸ್ಥಾನಗಳನ್ನೆಲ್ಲ ವಿಸಿಟ್ ಮಾಡಿ ಬರುವಾಗ ಸ್ವಲ್ಪ ಲೇಟ್ ಆಯಿತು, ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗಲಿಲ್ಲ. ಇದು ನಿಮಗೆಲ್ಲರೂ ಕೂಡ ದೇವರ ಹತ್ರ ಬೇಡಿದ್ದೇನೆ, ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ. ಸೊ ಎನಿವೇಸ್, ಇವತ್ತು ಮತ್ತೆ ನಿಮ್ಮ ಎದುರು ಬಂದಿದ್ದೇನೆ, ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕು. ಹಾಗೆಯೇ ಮಳೆಗಾಲ ಕೂಡ ಆರಂಭ ಆಗಿದೆ. ಸೊ ಈ ಸಲ ಸ್ವಲ್ಪ ಮಳೆ ಕಡಿಮೆ ಅನ್ನುವಂಥ ಸುದ್ದಿ ಕೂಡ ಇದೆ. ಒಟ್ಟಿನಲ್ಲಿ ಮುಂದಿನ ಒಂದು 4-5 ದಿವಸ ಸ್ವಲ್ಪ ಹೆಚ್ಚು ಮಳೆ ಬರುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹವಾಮಾನ ಇಲಾಖೆ ಹೇಗಿದೆ, ಒಂದಿಷ್ಟು ರೆಡ್ ಅಲರ್ಟ್ಗಳನ್ನು ಘೋಷಣೆ ಎಲ್ಲ ಮಾಡಿರುವಂಥದ್ದನ್ನು ಎಲ್ಲ ನಾವು ಗಮನಿಸಬಹುದು. ಸೊ ಇವೆಲ್ಲದರ ಮಧ್ಯೆ ಪ್ರಶ್ನೆಯನ್ನು ಸ್ವಲ್ಪ ಹೊತ್ತಲ್ಲೇ ಬಂದು ಕೇಳ್ತೇನೆ. ಸೊ ತಯಾರು ಮಾಡಿ ಬರ್ತೇನೆ, ಹಾಗೋಗಿ ಹೀಗೆ ಬರ್ತೇನೆ ಶ್ರೋತಿನವರೆಗೆ. ಈ ಹಾಡನ್ನು ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಹಾಡನ್ನು ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ಮ ಜೊತೆಗಿದ್ದೇನೆ. ಸೊ ಮಳೆಗಾಲ ಆಗಿರೋದ್ರಿಂದ ಒಂದು ಪ್ರಶ್ನೆ ಮಳೆ ಬಗ್ಗೆ ಕೇಳಬೇಕು. ಏನು ಅಂತೇಳಿದರೆ ನೋಡಿ, ನಾವು ಪ್ರತಿ ಈ ಒಂದು ಹವಾಮಾನ ಇಲಾಖೆ ಕೂಡ ಪ್ರತಿ ಸಲ ಹೇಳ್ತಾ ಇರ್ತದೆ ಇಷ್ಟು ಮಳೆ ಆಗಿದೆ, ಇಷ್ಟು ಮಳೆ ಈ ಸಲ ಆಗಿದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೊಡ್ತಾ ಇರ್ತದೆ. ಈ ಮಳೆಯನ್ನು ಮಾಪನ ಮಾಡುವಂಥ ಮೆಷಿನ್ ಇದೆಯಲ್ಲ, ಸೊ ಅದಕ್ಕೆ ಏನು ಹೆಸರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಸೊ ಒಂದೊಂದು ಯಾವುದೇ ನೋಡಿ, ಯಾವುದೇ ಟೆಸ್ಟ್ಗಳನ್ನು ಮಾಡಲಿಕ್ಕೂ ಕೂಡ ಒಂದೊಂದು ರೀತಿಯ ಉಪಕರಣಗಳನ್ನು ಉಪಯೋಗಿಸ್ತಾರೆ. ಹಾಗೆಯೇ ಮಳೆಯನ್ನು ಮಾಪನ ಮಾಡಲಿಕ್ಕೆ ಇರುವಂಥ ಒಂದು ಮಾಪನದ ಹೆಸರೇನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಗೊತ್ತಿದ್ದರೆ ಕಾಲ್ ಮಾಡಿ ಹೇಳ್ಬೋದಾಯ್ತು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡಿ ಮಳೆಯನ್ನು ಮಾಪನ ಮಾಡುವಂಥ ಒಂದು ಉಪಕರಣದ ಹೆಸರು ಏನು, ಏನಿರ್ಬೋದು ಹೆಸರು, ಥಿಂಕ್ ಮಾಡ್ತಾರೆ. ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ, ನಿಮ್ಮ ಕಾಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ್ 107.5 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್. ಪ್ರಶ್ನೆಯೊಂದು ಕೇಳಿ ಹೋಗಿದ್ದೆ, ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಯಾರಿಗೆ ಉತ್ತರ ಗೊತ್ತಿದೆ ಕಾಲ್ ಆನ್ ಮಾಡಿ ಹೇಳಿ. ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಉಪಕರಣದ ಹೆಸರು ಏನು, ಯಾವ ಇನ್ಸ್ಟ್ರೂಮೆಂಟಿಂದ ಮಳೆಯ ಪ್ರಮಾಣವನ್ನು ಅಳಿತಾರೆ, ಏನದರ ಹೆಸರು ಅಂತ ನೋಡುವ. ಯಾರೆಲ್ಲ ಹೇಳ್ತೀರಿ, ಯಾರೆಲ್ಲ ಗೆಸ್ ಮಾಡ್ತೀರಿ ಅಂತ ಹೇಳಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡ್ಬೋದು. ನೀವು ಅಂದುಕೊಳ್ಳುವಂಥ, ನೀವು ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ ಆಯ್ತಾ. ನಿಮ್ಮ ಕಾಲ್ಗೋಸ್ಕರ ನಂತೂ ಕಾಯ್ತಾ ಇದ್ದೇನೆ. ಯಾವುದು ಮಳೆಯ ಪ್ರಮಾಣವನ್ನು ಅಳೆಯುವ ಉಪಕರಣ, ಯಾವುದಿರ್ಬೋದು, ಅದರ ಹೆಸರು ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಸೊ ಥಿಂಕ್ ಮಾಡಿ. ಸೊ ಪ್ರತಿ ಸಂದರ್ಭದಲ್ಲೂ ಮಳೆ ಎಷ್ಟು ಮಿಲಿಮೀಟರ್ ಆಗಿದೆ ಅನ್ನೋದನ್ನು ನಾವು ಏನು ಲೆಕ್ಕಾಚಾರವನ್ನು ಹಾಕ್ತಾ ಇರ್ತಾರೆ. ಈ ಒಂದು ಪ್ರಮುಖವಾದಂಥ ಇನ್ಸ್ಟ್ರೂಮೆಂಟ್ ಏನಿದೆ, ಈ ಒಂದು ಉಪಕರಣದ ಮೂಲಕ ಇದನ್ನು ಲೆಕ್ಕ ಹಾಕುವಂಥದ್ದು, ಅದು ಹೇಗೆ ಅಂತ ಹೇಳಿದರೆ ನೋಡಿ, ಒಂದು ಮಿಲಿಮೀಟರ್ ಮಳೆ ಅಂತ ಹೇಳಿದರೆ ಅದು 1 ಚದರ ಮೀಟರ್ ಪ್ರದೇಶದ ಮೇಲೆ 1 ಲೀಟರ್ ನೀರು ಬಿದ್ದಿದೆ ಅನ್ನುವಂಥ ಅರ್ಥ. ಸೊ ಈ ರೀತಿಯ ಅರ್ಥದಲ್ಲಿ ಅದನ್ನು ಲೆಕ್ಕಾಚಾರ ಮಾಡುವಂಥದ್ದಂತೆ. ಯಾವುದಿರ್ಬೋದು ಆ ಉಪಕರಣದ ಹೆಸರು ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ. ಯಾರಿಗೆಲ್ಲ ಉತ್ತರ ಗೊತ್ತಿದೆ, ಯಾರೆಲ್ಲ ಗೆಸ್ ಮಾಡ್ಬೋದು, ಕಾಲನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ, ನೀವು ಅಂದ್ಕೊಳ್ಳುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ ಜೆ ಅಭಿಷೇಕ್. ಪ್ರಶ್ನೆ ಒಂದು ಕೇಳಿ ಹೋಗಿದ್ದೆ ನಿಮ್ಮ ಹತ್ರ. ಒಬ್ರು ಕಾಲರ್ ಆಡಿದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ ನಮಸ್ಕಾರ.
0: ನಮಸ್ಕಾರ ಮೇಡಮ್, ಎಂಚೊಲ್ಲರೆ. ಪಲ್ಲೆ ಮೇಡಮ್ ದಾದವನ್ ಪರ ಆನ್ಸರ್ ಗೊತ್ತುಂಡೈರಿಗೆ. ಓಕೆ ಓಕೆ ಓಕೆ, ಭಾರಿ ಕಾಲಾಣ ಅದೇ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಓಕೆ ಓಕೆ, ನಮ್ಮ ರತ್ನ ಶ್ರೀ ಕಾಲ್ ಮಂತ್ ಇರೋದಿಲ್ಲ. ಸೊ ಅವರಿಗೆ ಗೊತ್ತು ಬಂದಿಲ್ಲ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಸೇರಿಸಬೇಕು. ನಮ್ಮ ವರ್ಲ್ಡಲ್ಲಿ
2: ಅತಿ ಹೆಚ್ಚು ಮಳೆ ಬೀಳುವಂಥ ಒಂದು ದೇಶ ಯಾವುದು ಅಂತ, ಅತಿ ಹೆಚ್ಚು ಮಳೆಯಾಗುವಂಥ ದೇಶ ನಮ್ಮ ಜಗತ್ತಿನಲ್ಲಿ ಯಾವುದು ಅನ್ನೋದು ಪ್ರಶ್ನೆ. ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
3: ನಮಸ್ಕಾರ. ನಿಮ್ಗೆ ನೀವು ಹೇಳಿದ್ದು ಸರಿ ಮಾಡಿದ್ರಿ. ನಮಗೆ ಹೋದವರ ಬಿರಿಯಾನಿ ತಿನ್ನಿಸಿ ಸರಿ ಇರಿಂದ ನಮಗೆ ನಗು ಬರ್ತಿತ್ತು. ಮತ್ತೊಂದು ಅದು ರಿಕ್ಟರ್ ಮಾಪಕ ಇರಬೇಕು, ಗೊತ್ತಿಲ್ಲ ಸರಿ
2: ಸರಿಯಾನ ಅಲ್ವಾ. ಓಕೆ ಓಕೆ ಓಕೆ, ನಮ್ಮ ರಿಕ್ಟರ್ ಮಾಪಕ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಾಲನ್ನು ಮಾಡಿಬಿಟ್ಟು ಇಸ್ಮಾಯಿಲ್ ಕಲಾಡಿ ಅವರು. ಸೊ ಮಳೆಯನ್ನ ಮಾಪನ ಮಾಡುವಂತ ಮಳೆಯ ಎಷ್ಟು ಬೀಳ್ತದೆ ಅನ್ನೋದನ್ನ ಒಂದು ಲೆಕ್ಕಾಚಾರ, ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವಂಥ ಉಪಕರಣ ಯಾವುದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಪ್ರಶ್ನೆ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ವಿಶ್ವದಲ್ಲೇ ಅತಿ ಹೆಚ್ಚು ಮಳೆಯಾಗುವಂಥ ಒಂದು ದೇಶ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಆ ದೇಶವನ್ನು ಏನು ಅತ್ಯಂತ ಹೆಚ್ಚು ಒದ್ದೆಯಾಗಿರುವ ದೇಶ ಅಂತೇಳಿ ಕೂಡ ಅದನ್ನು ಕರೀತಾರಂತೆ. ನೋಡುವ, ಯಾರು ಆದರೂ ಈ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಯಾರು ಆಲೋಚನೆ ಮಾಡಿ ಕೊಡ್ತೀರಿ ಅಂತೇಳಿ ನಿಮ್ಮ ಉತ್ತರಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204499. ಈ ಸಂಖ್ಯೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಿದ್ರು. ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और AI से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: Yes, welcome back to Radio Sarang 107.8 FM, Radio Sanjay Ali, Nandini RJ Abhishek. Nimatra prashne ondu keli hogide nanu, eradu prashnegalu, adralli ondu maleya pramanavannu alate maduvanta mapana yavudu anta ನಮಗೆ ಇಸ್ಮಾಯಿಲ್ ಕಲ್ಲಾಡಿ ಅವರ ರೆಕ್ಟರ್ ಮಾಪನ ಅಂತ ಹೇಳಿದ್ರು, ಅದು ಭೂಕಂಪದ ತೀವ್ರತೆಯನ್ನು ಲೆಕ್ಕ ಮಾಡುವಂಥ ಮಾಪನ ಆಗಿರ್ತದೆ, ಅದು ಮಳೆಯನ್ನು ಲೆಕ್ಕ ಮಾಡುವಂಥದ್ದಲ್ಲ. ನೋಡುವ, ಯಾರು ಹೇಳ್ತೀರಿ ಅಂತ. ಹಾಗೆಯೇ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥ ಒಂದು ಸಣ್ಣ ದೇಶ ಇದೆ, ಯಾವುದದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು. ಅದು ಕೂಡ ಹೇಳ್ಬೋದು ನೀವು, ನಿಮ್ಗೆ ಗೊತ್ತಿದ್ದರೆ ಉತ್ತರವನ್ನು ಒಟ್ಟರಲ್ಲಿ ಕಾಲ್ ಮಾಡಿ, ನಿಮಗೆ ಗೊತ್ತಿರುವಂಥ ನೀವು ಅಂದಾಜು ಮಾಡುವಂಥ ಉತ್ತರವನ್ನು ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಕಾಲ್. ನಮಸ್ಕಾರ.
2: ನಾನೇ ಉತ್ತರಿಸ್ತೇನೆ, ಗೊತ್ತಿಲ್ಲ. ನಾವು ಓದುವಾಗ ಪುಸ್ತಕದಲ್ಲಿ ಚಿರಾಪುಂಜಿ ಅಂತ. ಸರಿಯಾ ತಪ್ಪ?
1: ಚಿರಾಪುಂಜಿ, ಚಿರಾಪುಂಜಿ ಅಲ್ವಾ? ಓಕೆ, ಚಿರಾಪುಂಜಿ ಅದು ಭಾರತದ ಒಳಗಿದ್ದಾಗ್ತದೆ. ನಾನು ಕೇಳಿದ್ದು ವಿಶ್ವದಲ್ಲಿ ಒಂದು ದೇಶ ಇದೆ ಯಾವುದು ಅಂತ.
2: ಈಗ
1: ಕಲ್ಲಾಡಿಯಲ್ಲಿ ಮಳೆ ಉಂಟಾ? ಹೇಗೆ
2: ಮಳೆ? ನಿನ್ನೆ ಇತ್ತು, ಇವತ್ತಿಲ್ಲ.
1: ನಮ್ಮ ಇಸ್ಮಾಯಿಲ್ ಕಲ್ಲಾಡಿ ಅವರು ಹೇಳ್ತಿದ್ದಾರೆ ನೋಡಿ. ಸೊ ಮೌಸಿನ್ರಾಮ್ ಅಂತ ನಾವು ಹೇಳ್ತೇವೆ. ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಹಾಗೂ ದೇಶದಲ್ಲಿ ವಿಶ್ವದಲ್ಲಿ ನೋಡಿದವರು ಕೂಡ ಒಂದು ಪ್ರದೇಶವನ್ನು ಅಂತ ನಾವು ಇಟ್ಕೊಂಡು ಹೋದರೆ ಅದು ಏನು, ಮೌಸಿನ್ರಾಮ್ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಹೌದು. ಆದರೆ ನಿಮ್ಮ ಹತ್ರ ಕೇಳ್ತಾ ಇರುವಂತ ದೇಶವಾರು ನೋಡ್ತಾ ಹೋಗೋದೇ ಆದರೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತ, ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತ ಒಂದು ದೇಶ ಇದೆ, ಯಾವುದದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಒಂದು ಗೆಸ್ಸನ್ನು ನನಗೆ ನೀವು ಹೇಳ್ಬೋದು. ನನಗೆ ಸಾರಿಕಾ ರೈ ಅವರು ಮೌಸಿನ್ರಾಮ್ ಅನ್ನುವಂಥ ಉತ್ತರವನ್ನು ಕಳಿಸಿದ್ದಾರೆ. ಸಾದಿಕ್ ಅವರು ಮೊಂಟುಗೋಳಿಯಿಂದ ಮೌಸಿನ್ರಾಮ್ ಅನ್ನುವಂಥ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಹಾಗೆಯೇ ಶರತ್ ಹೊಯ್ಗೆ ಬಜಾರ್ ಇಂದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಮೇಘಾಲಯ, ಮೇಘಾಲಯ ಭಾರತದ ಮೇಘಾಲಯ ಅಂತ ಅವರು ಹೇಳಿದ್ದಾರೆ. ರೈಟ್, ನೀವು ಹೇಳಿರುವಂಥದ್ದು. ಆದರೆ ನಾನು ವಿಶ್ವದಲ್ಲಿ ನೋಡ್ತಾ ಹೋದರೆ ಯಾವ ದೇಶ ಇರ್ಬೋದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು. ನೋಡುವ, ಯಾರೆಲ್ಲ ಉತ್ತರವನ್ನು ಕೊಡ್ತೀರಿ ಆಲೋಚನೆ ಮಾಡಿ, ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ ನನಗೆ ಕಾಲ್ ಮಾಡಿ ಕೇಳ್ತಿರೋದು. ರೇಡಿಯೋ ಸಂಜೆ, ನಾನು ಮಾಡಿ ಅಭಿಷೇಕ್. ಒಂದು ರಣರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.85 ರೇಡಿಯೋ ಸಂಜೆಯಲ್ಲಿ ನನ್ನದಿನಿ ಆರ್ಜಿ ಅಭಿಷೇಕ್. ನಿಮ್ಮಲ್ಲಿ ಪ್ರಶ್ನೆ ಎರಡು ಕೇಳಿ ಹೋಗಿದ್ದೇನೆ. ಒಂದು ಏನು ಅಂತ ಹೇಳಿದರೆ, ಮಳೆಯ ಪ್ರಮಾಣವನ್ನು ಲೆಕ್ಕ ಮಾಡುವಂಥ ಮಾಪನ ಯಾವುದು ಅನ್ನೋದು ಒಂದು ಪ್ರಶ್ನೆ. ಇನ್ನು ಅತಿ ಹೆಚ್ಚು ಮಳೆ ಬೀಳುವಂಥ ಒಂದು ದೇಶ ಯಾವುದು ಅನ್ನೋದು ನನ್ನ ಮತ್ತೊಂದು ಪ್ರಶ್ನೆ. ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಸ್ವಲ್ಪ ಹೊತ್ತಲ್ಲೇ ಸರಿಯಾದಂಥ ಉತ್ತರವನ್ನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಇಲ್ಲಿಂದ ಸುದ್ದಿಗಳನ್ನೊಮ್ಮೆ ರಪರಪ ನೋಡ್ತಾ ಬರೋಣ. ಆದಾಯ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಲು ನಮ್ಮ ಸರ್ಕಾರ ಪ್ರೀತಿಯಿಂದ ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪುನರುಚ್ಚಾರ ಮಾಡಿದ್ದಾರೆ. ಕೆಲವು ಕಡೆಯಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲಾಗ್ತಿದೆ ಅನ್ನುವಂಥ ಮಾತೆಲ್ಲ ಕೇಳಿ ಬರ್ತಾ ಇತ್ತು. ಆದರೆ ಒಂದಂತೂ ನಾವಿಲ್ಲಿ ಗಮನಿಸಬೇಕು, ಈ ಗೃಹಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಯಾರೆಲ್ಲ ಅದರ ಫಲಾನುಭವಿಗಳಿದ್ದಾರೆ, ಅದಕ್ಕೆ ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇದನ್ನು ಸ್ವಲ್ಪ ಗಮನಿಸಬೇಕು. ಇದರ ಬಗ್ಗೆ ಆನ್ಲೈನಲ್ಲೆಲ್ಲ ಅಪ್ಲಿಕೇಶನ್ ಕೊಡಲಿಕ್ಕೆ ಇರ್ಬೋದು, ಅದರ ಬಗ್ಗೆ ಸರಿಯಾದಂಥ ಸ್ಪಷ್ಟನೆ ಇಲ್ಲ ಇನ್ನೂ ಕೂಡ. ಸೊ ಇದನ್ನು ಗಮನಿಸಬೇಕು. ಯಾರಿಗೆ ತಿಂಗಳಿಗೆ 2,000 ಬರುವಂಥದ್ದು, ಹಾಗೆಯೇ ಕರೆಂಟ್ ಫ್ರೀ ಎಲ್ಲ ಇದೆಯಲ್ಲ, ಇದನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು. ಅಂದರೆ ಕೆಲವರು ಅರ್ಹರಲ್ಲದವರು ಕೂಡ ಪಡ್ಕೊಳ್ತಿದ್ದಾರೆ ಅನ್ನುವಂಥ ಮಾತೆಲ್ಲ ಇದೆ. ಸೊ ಇದರ ಬಗ್ಗೆ ನಮ್ಮ ಮಾಜಿ ಮುಖ್ಯಮಂತ್ರಿಯವರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿರುವಂಥ ಹೇಳಿಕೆ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಇದನ್ನು ಬಿಟ್ಟರೆ ಅಂತಾರಾಷ್ಟ್ರೀಯ ಸುದ್ದಿ ಕೂಡ ಇವತ್ತು ಸುದ್ದಿ ಮಾಡ್ತಾ ಇದೆ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಜೂನ್ 19 ಸಹಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂಥದ್ದು. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಜೂನ್ 19 ಎರಡೂ ದೇಶಗಳು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಿವೆ ಅಂತೇಳಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥ ಹೇಳಿಕೆ ಇಲ್ಲಿ ಬಹಳ ಪ್ರಮುಖ ಆಗ್ತದೆ. ಹಾಗೆಯೇ ಹೊರ್ಮುಜ್ ಶಾಶ್ವತವಾಗಿ ಸುಂಕಮುಕ್ತ, ಒಪ್ಪಂದ ತಡವಾಗಲು ನೆತನ್ಯಾಹು ಕಾರಣ ಅಂತೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಜೊತೆಗಿನ ಕದಂ ವಿರಾಮ ಒಪ್ಪಂದದಿಂದಾಗಿ ಹೊರ್ಮುಜ್ ಜಲಸಂಧಿ ಶಾಶ್ವತ ಸುಂಕಮುಕ್ತವಾಗಲಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಪರಮಾಣು ದಾಳಿಯಿಂದ ಇಸ್ರೇಲ್ ಅನ್ನು ತಾವು ರಕ್ಷಿಸಿದ್ದಾಗಿ ಅವರು ಹೇಳಿಕೊಂಡಿರುವಂಥದ್ದು ಕೂಡ ಇವತ್ತು ಅಂತಾರಾಷ್ಟ್ರೀಯವಾಗಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ಕೆರಿಬಿಯನ್ ಸಮುದ್ರದ ಪುಟ್ಟ ದ್ವೀಪ ರಾಷ್ಟ್ರವಾದ ಕ್ಯುರಸಾವೋ ಫುಟ್ಬಾಲ್ ವಿಶ್ವಕಪ್ಗೆ ಅರ್ಹತೆಯನ್ನು ಪಡೆಯುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದೆ. ಕೇವಲ 158,000 ಜನಸಂಖ್ಯೆ ಇರುವಂಥ ದೇಶ ಇದು ನೋಡಿ, ಕೇವಲ 158,000. ನಮ್ಮ ಮುಂಬಯಿಯ ಯಾವುದಾದ್ರೂ ರೈಲ್ವೆ ಸ್ಟೇಷನ್ಗೆ ಹೋದರೆ ಅಷ್ಟು ಜನ ಸಿಗ್ಬೋದು ಅಲ್ಲಿ ಪ್ರತಿದಿನ. ಸೊ ವಿಶ್ವಕಪ್ಗೆ ಅನೇಕ ಅರ್ಹತೆಯನ್ನು ಪಡೆದಂಥ ವಿಶ್ವದ ಅತ್ಯಂತ ಸಣ್ಣ ದೇಶ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಈ ಮೂಲಕವಾಗಿ ಹಿಂದೆ ವಿಶ್ವಕಪ್ಗೆ ಅರ್ಹತೆ ಪಡೆದ ಅತಿ ಸಣ್ಣ ದೇಶ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದ ಐಸ್ಲ್ಯಾಂಡ್, ಅದು ಕೂಡ 3.5 ಜನಸಂಖ್ಯೆ 2018 ವಿಶ್ವಕಪ್ನ ದಾಖಲೆಯನ್ನು ಅದು ಮುರಿದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಅದರ ಒಂದು ಬೇಸರ ರೀ, ನಮ್ಮ ಭಾರತ ಒಂದು ಫುಟ್ಬಾಲಲ್ಲಿ ಇಲ್ಲಲ್ಲ ಅಂತ. ಒಂದು ಟೈಮಲ್ಲಿ ಬಹಳ ಬಲಿಷ್ಠವಾದಂಥ ಟೀಮ್ ಇಂಡ್ಯಾದಲ್ಲಿ ಇತ್ತು, ಆದರೆ ಕಾಲಕ್ರಮೇಣ ಅದು ಹೋಯಿತು. ಸದ್ಯಕ್ಕೆ ಈಗ ನಮ್ಮ ಭಾರತ ಎಂಟ್ರಿ ಆಗೋದು ಕಾಣ್ತಾ ಇಲ್ಲ, ಆದಷ್ಟು ಬೇಗ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ. ಸೊ ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಪ್ರಶ್ನೆಯೊಂದು ಕೇಳಿ ಹೋಗಿದ್ದೆ, ಒಂದಲ್ಲ ಎರಡು ಕೇಳಿ ಹೋಗಿದ್ದೆ. ಮಳೆಯ ಪ್ರಮಾಣವನ್ನು ಅಳೆಯುವಂಥ ಮಾಪನ ಉಪಕರಣದ ಹೆಸರೇನು ಅನ್ನೋದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕೇಳಿರುವಂಥದ್ದು, ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಒಂದು ದೇಶ ಇದೆ, ಯಾವುದದು ಅಂತ ನಾನು ನಿಮ್ಮ ಹತ್ರ ಕೇಳಿದ್ದೆ. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಾಲನ್ನು ಮಾಡಿ ನನಗೆ ನೀವು ಹೇಳ್ಬೋದು. ಹಾಗೆಯೇ ಮತ್ತೊಂದು ಸುದ್ದಿ ಇದೆ, ಭಾರತದಲ್ಲಿ 28% ಮಳೆ ಕೊರತೆ ಈ ವರ್ಷ ಕುಂಠಿತಗೊಂಡ ಮುಂಗಾರು ಅನ್ನುವಂಥದ್ದು. 4-14 ಕೇವಲ 34.3 mm ಮಳೆಯಾಗಿದೆ. ಸೊ ಎಲ್ ನಿನೋ ಪರಿಣಾಮದಿಂದಾಗಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿದೆ. 20 ನೈಋತ್ಯ ಮಾರುತಗಳು ಚುರುಕುಗೊಳ್ಳುವಂಥ ನಿರೀಕ್ಷೆ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಹೇಳಿ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ನನಗೆ ನೀವು ಹೇಳ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲ್ ಮಾಡಿ. ಮಳೆಯ ಒಂದು ಪ್ರಮಾಣವನ್ನು ಲೆಕ್ಕ ಮಾಡುವಂಥ ಉಪಕರಣದ ಹೆಸರು ಏನು ಅನ್ನೋದು ಒಂದು ಪ್ರಶ್ನೆ. ಆದರೆ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ, ಐ ಮೀನ್ ದೇಶ ಯಾವುದು ಅನ್ನೋದು ಮತ್ತೊಂದು ಪ್ರಶ್ನೆ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ, ಹೆಂಗೆ ಗೊತ್ತುಂಡು, ಯಾನು ಪನ್ಪೆ ಒಂಚೂರು ಅಂದಾಜುಂಡು ಗೆಸ್ ಮಲ್ಪು ಅಂತಿದ್ರೆ ಖಂಡಿತವಾಗಿಯೂ ಹೇಳಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ನೀವು ಅಂದುಕೊಂಡಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಓಕೆ, ಸೊ ಮತ್ತೊಂದು ಹಾಡು ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಹಾಗೆ ಸ್ವಲ್ಪ ಹೊತ್ತಲ್ಲೇ ಬಂದು ಇದರ ಏನು ಉತ್ತರ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ
1: ಅಭಿಷೇಕ್.
0: ಪ್ರಶ್ನೆ ಕೇಳಿ ಹೋಗಿದ್ದೆ, ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ, ಮಳೆಯ ಪ್ರಮಾಣವನ್ನು ಅಳತೆ ಮಾಡುವಂತ ಉಪಕರಣ ಯಾವುದು ಒಂದು ಪ್ರಶ್ನೆ, ಹಾಗೆಯೇ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಊರು ಯಾವುದು, ದೇಶ ಯಾವುದು ಅನ್ನೋದು ನಾನು ಕೇಳಿದಂತ ಪ್ರಶ್ನೆ. ಇನ್ನು ರೈಟ್ ಆನ್ಸರ್ ಹೇಳುವಂತ ಟೈಮ್ ಕೂಡ ಬಂದಿದೆ. ಮಳೆಯ ಒಂದು ಮಳೆಯ ಪ್ರಮಾಣವನ್ನು ಲೆಕ್ಕ ಮಾಡಲು ಬಳಸುವಂಥ ಒಂದು ಮಾಪನದ ಹೆಸರು, ಅದಕ್ಕೆ ರೈನ್ ಗೇಜ್ ಅಂತ ಹೇಳಿ ಕರೀತಾರೆ. ರೈನ್ ಗೇಜ್ ಅಂತೇಳಿ ಮಳೆಯ ಮಾಪನ ಅದು. ಸೊ ಹಾಗೆಯೇ ಅತಿ ಹೆಚ್ಚು ಮಳೆ ಬೀಳುವಂಥ ನಾವು ದೇಶಗಳನ್ನು ನೋಡ್ತಾ ಹೋಗೋ ದೇಶ ಯಾವುದು ಅಂತ ನೋಡ್ತಾ ಹೋದರೆ ಅದು ಕೊಲಂಬಿಯಾ. ಕೊಲಂಬಿಯಾದಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ ಅನ್ನುವಂಥದ್ದು, ಸುಮಾರು ವರ್ಷಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂಥ ಪ್ರದೇಶ. 11,000 mm ಹೆಚ್ಚು ಮಳೆ ಆ ಒಂದು ಪ್ರದೇಶದಲ್ಲಿ ಆಗ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹಾಗೆಯೇ ಅದರಿಂದ ಹೆಚ್ಚು ಏನು ಒದ್ದೆ ಭೂಮಿಯ ನಾಡು ಅಂತ ಹೇಳಿ ಕೂಡ ಕೊಲಂಬಿಯಾವನ್ನು ಕರೆಯುವಂಥದ್ದು. ಹಾಗೆಯೇ ನಾವು ನಮ್ಮ ದೇಶದಲ್ಲಿ ವಿಶ್ವದ ಅತ್ಯಧಿಕ ಮಳೆ ಆಗುವಂಥ ಒಂದು ಸ್ಥಳವನ್ನು ನೋಡ್ತಾ ಹೋದರೆ ಅದು ಮೌಸಿನ್ರಾಮ್, ಮೇಘಾಲಯದ, ಭಾರತದ ಮೇಘಾಲಯದ ಮೌಸಿನ್ರಾಮ್ ಸರಿಯಾದಂಥ ಉತ್ತರ ಆಗಿರುತ್ತದೆ. ಎನಿವೇಸ್, ಆಲೋಚನೆಯನ್ನು ಮಾಡಿದ್ದೀರಿ ಕೆಲವರು. ನನಗೆ ಯಾರು ನಮ್ಮ ಪೂರ್ಣಿಮಾ ಸಾಲತೂರ್ ಅವರು ವಾಟ್ಸಪ್ಪಲ್ಲಿ ಉತ್ತರವನ್ನು ಕಳಿಸಿದ್ದಾರೆ, ಹೆಚ್ಚು ಮಳೆ ಕೊಲಂಬಿಯಾ ಅಂತ ಅವರು ಕಳಿಸಿದ್ದಾರೆ. ಹಾಗೆಯೇ ಮಳೆ ಮಾಪನ ಹೈಟೋಮೀಟರ್ ಅಂತ ಹೇಳಿ ಒಂದು ಕಳಿಸಿದ್ದಾರೆ. ಎನಿವೇಸ್, ಆಲೋಚನೆಯನ್ನು ಮಾಡಿದಂಥ ಉತ್ತರವನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
2: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
1: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
3: ರೇಡಿಯೋ ಸಂಜೆ, ರೇಡಿಯೋ ಸಂಜೆ.
4: ಎಸ್, ಇವತ್ತಿನ ರೇಡಿಯೋ ಸಂಜೆ. ನಾಳೆ ಸಿಗ್ತೀನಿ ಏನಾದರೂ ಹೊಸತನದ ಹೊಸ ವಿಷಯದ ಜೊತೆಗೆ. ಓಕೆ, ಸೊ ಇದು ಕಾಲ್ ಮಾಡಿದಂಥ, ಕಾಲ್ಗೆ ಡ್ರೈವ್ ಮಾಡಿದಂಥ, ವಾಟ್ಸಪ್ ಮಾಡಿದಂಥ, ಉತ್ತರವನ್ನು ಕಳಿಸಿದಂಥ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾಳಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು RJ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಜಯ
3: ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ನಿಖಿಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗ್ 107.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಖಿಲೆಗ್ ಮಾತ್ರೆಗ್ಲ ಮೋಕಿ ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡೆ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೋಕೇಶೆ ನಾಟಕದ 4ನೇ ಹೆಗ್ಗೆ
1: ಬುಳ್ಳಿ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ ತಡಿಟಿವಿ ಬುಳ್ಳಿ ಕಲಾವಿದರು ಕುಡ್ಲ ಬೊಕ್ಕ ಅತಿಥಿ ಕಲಾವಿದರು ಅಭಿನಯಿಸುನ ತುಳು ಅಪ್ಪಿನ ಜಕ್ಕಿಲ್ಗೆ ರಡ್ಡನೆ ಕಲಾ ಕಾಣಿಕೆ ಲೈಫ್ ಲೋಕೇಶೆ ಲೈಫ್ ಹಿಡ್ಕೊಬಿಡ್ಸಿ
2: ಒಂದು ಎನ್ನತ್ತೆ ಮಂಜಲ್ನಾಥೇಶ್ವರ ಸ್ವಾಮಿ ಆಜ್ಞೆ ಎನ್ನ ಪಾತ್ರ ಕೊಟ್ಟಾಲಂದು ಒತ್ತಾಡತ್ತ ಆಡಲ್ಲ ಯಾನ್ ಬರೋದಿಲ್ಲ ಎನ್ನ ಪಾತ್ರ ಪುಟ್ಟ ಪೂಜಿ ಬಂಡ ನಾಲ್ಕು ತರತ್ತ ಬ್ರಹ್ಮೆ ಬರ್ತೀನ ಬರವು ಪತ್ತು ತರತ್ತ ಆಗಣಿಲ್ಲ ಮದ್ವೆ ಪದೇ ಆಗ್ತೀನಿ.

ರೂಪನ ಬಾಳರಿ ಗುರುಜಿ ಪಂಡಿನ ಹೊಸ್ಕನೆ ನೇರ್ ದುಂಬು ಆಲು ಬಾಲ ಆದ ಪುಟ್ಟುನಗನೆ ಅಲ್ಲ ಅಪ್ಪೆ ಸಹಿತದುಪ್ಪುಂಡು ಪುಟ್ಟಿನ ಬಾಲೆನೆ ಅಲ್ಲಮ್ಮೆ ಮಂಜಪ್ಪಣ್ಣೆ ಬಕ್ಕ ಸರೋಜನ ಜಕ್ಕೆಲ್ಗೆ ಪಾಡ್ದೆ ದುಬೈಗೆ ಪೋಪೇರು ಪುಟ್ಟಿ ಕೂಡ್ಲೆ ಅಪ್ಪೆನೆ ಮುಕ್ಕು ತಿಂದಲು ಪಣಪಿನ ಅಪವಾದ ಬುರ್ಚಿ ಪಡ್ದೆ ಅಲೆಗೊಂಜಿ ಎಡ್ಡೆ ಭವಿಷ್ಯ ನಾಡೋಡು ಪಡ್ದೆ ಅಲ್ಲಮ್ಮೆ ಸುಧಾಕರೇ ದುಬೈಗೆ ಪೋಪೇರು ದುಬೈಗೆ ಪೋಯ್ ಕೂಡ್ಲೆ ಆರು ಡ್ರೈವರ್ ಕೆಲಸ ಮನ್ಪುನ ಆ ಟ್ಯಾಂಕರ್ ದಡಿಕೆ ರಡ್ಡು ಜನ ಅರಬಿ ನಕುಲು ಕಾರ್ ಆಕ್ಸಿಡೆಂಟ್ ಸೈಪೇರು ಅಲ್ತ ಕೋರ್ಟು ಬೇರೆಗೆ 14 ವರ್ಷ ಶಿಕ್ಷೆ ಕೊರ್ಪಡು ರೂಪ ನಮ್ಮೆ ದುಬೈಗೆ ಪೋಯ್ ಬಕ್ಕ ದಾಲ ಸುದ್ದಿ ಪೂಜಿ ಅಂಚ ಮಂಜಪ್ಪಣ್ಣೆನೆ ಭಾರಿ ಮೋಕೇಡು ಬಾಲೇನ ಸಾಕೊಂದು ಪೋಯ್ರು

ಬರ್ತೇನೆ ಮಗ, ಖಂಡಿತ ಬರ್ತೇನೆ. ಈ ವರ್ಷ ಖಂಡಿತ ಬರ್ತೇನೆ ಮಗ, ಬರ್ತೇನೆ. ಹಾ ಹಾ ಹಾ, ಪಣಪೆ ಪಣಪೆ ಮಾತ ಕನ್ನಡ ಪಣಪೆ ಅದ. ಈ ವರ್ಷ ಬರ್ತೇನೆ ಮಗ, ಬಹಳ ಪೋಣಿ ಹಚ್ಚಿ. ಹಾ.

0: హలో బాబుజీ,
1: ಎಲ್ಲ ಖಂಡಿತ ಬರುತ್ತೆ, ಎಲ್ಲ ಕಾಣೆ ಬಸ್ಪೆಗೆ ಆಜಿ ಮುಪ್ಪದ ಫ್ಲೈಟಿಗೆ ಬರ್ತೀನಿ ಲ್ಯಾಂಡ್ ಆಗ್ತೆ ಮಗ, ಎಲ್ಲ ಖಂಡಿತ ಬರುತ್ತೆ. ಅಜ್ಜಿ ಮಗ, ಇಜ್ಜಿ ಮಗ, ಎಲ್ಲದ ಎಲ್ಲದ ತಾರೀಖು ನೆನಪಿಲ್ಲ. ಮೇ 22 ರಡ್ಡು 2020 ಎಲ್ಲ ಕಾಂಡೆ ಆಚರಣೆ ಗಂಟೆಗೆ ಬಸ್ ಬೇಗ ಬರ್ತದಿಲ್ಲ ಅಂಡ ಅಪ್ಪ
2: ಮಾಡ ಮಗ.

ಕುಸಿಯುತ್ತಿದ್ದಂತೆ ಹೊಕ್ಕಿ ಉರಿಯಿತು ವಿಮಾನ. 158 ಮಂದಿ ಸಜೀವ ದಹನ. ಮಂಗಳೂರಲ್ಲಿ ಮಾತು ಮೌನ. ರಾಜ್ಯದಲ್ಲಿ ಇಷ್ಟೊಂದು ಭೀಕರ ದುರಂತ ಇದೇ ಮೊದಲು. ತಲ್ಲಣಗೊಂಡಿದೆ ಕರಾವಳಿ.

0: ಕಾಲೇಜ್ ಹೋಗ್ ಬರ್ತೇನೆ.
1: ಒಂದು ಹೈಟೆಕ್ಕಿನ ಓಡಿ ಬೇಕು.
0: ಅವು ಅವು ಆ ಅಚ್ಚಾ ಕಾಲೇಜ್ ರೀ ಟ್ರೆಡಿಷನಲ್ ಡೇ ಇದೆ. ಅಚ್ಚಾ ಡ್ರೆಸ್ ಚೇಂಜ್ ಮಾಡ್ಬೇಕು, ಬ್ಯಾಗ್ ಬಂದಿನಿ. ಅವಚ್ಚ ಬರ್ತೇನೆ.

పోతలా

0: ¡Viva!
1: ఆనందం కలిసిన కొడుకు

negro! ಇದು ಬೊಳ್ಳುಡು ಸಾಂಕದ ವಿದ್ಯೆ ಬುದ್ಧಿ ಕೊಡ್ತು ಹೆಂಚು ಇಲ್ಲದ ಮಾನ ಮರ್ಯಾದೆ ತೆತ್ತದ ನಿನ್ನ ಮಾನ ಮರದ ಕಣವನ್ನು ಇದ್ದ ಏನು ಇಡಬೇಕು ನಾವು ನಡಪು ಸಮಾಧಾನ ಅಲ್ಲಿ ಅಂಜಿಕೆಯನ್ನು ಅಲ್ಲಿ ಕರ್ತಿಕೆರಡು

0: ಹೆಚ್ಚಿ ಈ ಬರ್ರನೇ ಬರಲಿ ಇಬ್ಬು.
1: ಈ ಹೆಂಚಿನ ತಪ್ಪು ಮಲ್ತಿಂಡಲ್ಲ

0: என்ன காட்டுகே கொல்லி பொன்ன பாடோடு நீங்கச்சின நீச்சன் தாக்கியனே நீ தேவரே
1: ಈತನೇಟ ಕುಡ್ಲದ ಪುರಭವನಡೆ ನಡತಿನ ಲೈಫ್ ಲೊಕೇಶನ್ ಆಟಕದ ನಾಲನೇ ಹೆಗ್ಗೆ ಕೇಂಡರ್ ನನ್ನ ದುಂಬುದ ಹೆಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.
2: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆ್ಯಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
3: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
2: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ಇಂದಿನ ಈ ದಿನದ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಲಿಟ್ ಫೆಸ್ಟ್ 2022 ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಬರಹಗಾರ ಹರೀಶ್ ಅವರ ಮಾತುಗಳನ್ನು ಕೇಳ್ತಾ ಬರೋಣ.
6: ವಿಯೆಟ್ನಾಂನಲ್ಲಿ ಮೂರ್ನಾಲ್ಕು ರಿಲಿಜನ್ಗಳು ಇದಾವೆ. ಒಂದು ಭಾರತದಿಂದ ಹೋದಂತ ಮತ್ತು ಆಮೇಲೆ ಚೈನಾದಿಂದ ಬಂದಂತ ಬೌದ್ಧ ಧರ್ಮ. ಚೈನಾದವರು ಚೈನಾದಿಂದ ಮೊದಲು ಬಂತು ಅಂತ ಹೇಳ್ತಾರೆ, ಬಟ್ ವಿಯೆಟ್ನಾಮಿಯವರು ಹೇಳೋದು ಭಾರತದಿಂದ ಮೊದಲು ಬಂತು ಆಮೇಲೆ ಚೈನಾದಿಂದ ಬಂತು ಅಂತ. ಇದು ನಿರೂಪಣೆಗಳಲ್ಲಿ ಇರುವಂತಹ ರಾಜಕೀಯ. ಹೆಚ್ಚು ಕಡಿಮೆ ವಿಯೆಟ್ನಾಮೀಸ್ ಹೇಳಿದ್ದೆ ಸೂಕ್ತ ಅಂತ ಅನ್ಸುತ್ತೆ ನಾನು ಪ್ರೈಮರಿ ರಿಸರ್ಚ್ ಮಾಡಿದಾಗ, ಅಲ್ಲಿ ಮಾಡಿದೆ ಅದನ್ನ. ಎರಡನೇದು ಅಲ್ಲಿ ಕನ್ಫ್ಯೂಷಿಯನ್ ಧರ್ಮ ಇದೆ. ನೀವು ಕೇಳಿರ್ಬೋದು, ಒಬ್ಬ ಕನ್ಫ್ಯೂಷಿಯಸ್ ಅಂತ ಒಬ್ಬ ಫಿಲಾಸಫರ್ ಇದ್ದ ಚೈನಾದಲ್ಲಿ. ಅವನು ಹೆಚ್ಚು ಕಡಿಮೆ ಈ ಮನು ಸ್ಮೃತಿಕಾರ ಮನುಥರ, ಅಂದ್ರೆ ಒಂದು ಧಾರ್ಮಿಕವಾದಂತ ಬಿಗಿ ಚೌಕಟ್ಟಿರ್ಬೇಕು ಸಮಾಜದಲ್ಲಿ, ನೀತಿಯ ಚೌಕಟ್ಟಿರ್ಬೇಕು, ಹೆಂಗಸರಿಗೆ ಅವ್ರದೇ ಆಗಿರುವ ಸ್ಥಾನಮಾನಗಳು ಬಹಳ ನಿರ್ದಿಷ್ಟವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವನು ಹೇಳಿರೋ ಮಾತುಗಳು. ಅವನ ಪ್ರಭಾವದ ಧರ್ಮ ಇದೆ. ಅವನ ದೊಡ್ಡದಾಗಿರೋ ವಿಗ್ರಹ ಇದೆ, ಅದನ್ನ ಪೂಜೆ ಮಾಡ್ತಾರೆ. ವಿಯೆಟ್ನಾಂನ ಹನಾಯಿ ನಗರದಲ್ಲಿ ನಾನಿದ್ದೆ. ಹಾಗಾಗಿ ಕನ್ಫ್ಯೂಷಿಯನ್ ಧರ್ಮ ಇದೆ. ಮೂರನೇದು ಚೈನಾದಿಂದ ಬಂದಿರೋ ಟಾವೋ ಇದೆ. ಟಾವೋಯಿಸಂ ಅಂತ ಯಾವ್ದೊಂದು ಕರಿತೀರಾ, ಆ ತಾವೋ ಅಥವಾ ಟಾವೋ, ಅದು ಕೂಡ ಅಲ್ಲಿ ಆಚರಣೆಯಲ್ಲಿದೆ. ಈ ಮೂರಲ್ಲದೆ ಅವ್ರದ್ದೇ ಆಗಿರುವಂತಹ ಸ್ಥಳೀಯ ಫೋಕ್ ರಿಲಿಜನ್ಗಳು ಇದ್ದಾವೆ, ಜಾನಪದ ಧರ್ಮಗಳು ಇದ್ದಾವೆ. ಹೊರಗಡೆಯಿಂದ ಬಂದಿರುವಂತಹ ಹಿಂದೂ ಧರ್ಮ ಇತ್ತು, ಈಗಷ್ಟಿಲ್ಲ, ಇತ್ತು, ಅದ್ರ ಬಗ್ಗೆ ಆಮೇಲೆ ಹೇಳ್ಬೋದು ನಾನು. ಆಮೇಲೆ ಇಸ್ಲಾಂ ಇದೆ ಮತ್ತು ಕ್ರಿಶ್ಚಿಯಾನಿಟಿ ಇದೆ. ಆದರೆ ಅವ್ರನ್ನ ಕೇಳಿದ್ರೆ ನಾವು ಹೆಚ್ಚಾಗಿ ನಾವು ಬೌದ್ಧರು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಪ್ರಶ್ನೆಗೆ ಮೌಲ್ಯಗಳು ಅದರ ತುಲನಾತ್ಮಕ ಅಧ್ಯಯನದ ಬಗ್ಗೆ ಬಂದಾಗ, ವಿಯೆಟ್ನಾಮಿ ಜನಗಳು ಯಾವುದೇ ಅವರ ದೇವಾಲಯಗಳಿಗೆ ಹೋದ್ರು ಚರ್ಚ್ಗೆ ಒಂದು ಬಿಟ್ಟರೆ ಪ್ರಾಯರ ಅವರು ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ನಿಮಗೆ ಭಾರತದ ಒಂದು ಪ್ರಣಾಮ ಪದ್ಧತಿ ಏನಿದೆ, ನಮಸ್ಕಾರ ಮಾಡುವ ಪದ್ಧತಿ ಆಲ್ ಓವರ್ ಇಂಡಿಯಾ ಅದೇನೇ. ಅದು ನೀವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಎಲ್ಲ ಕಡೆನೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಆ ಒಂದು ಪದ್ಧತಿ ಅವರಲ್ಲಿ ಈಗಲೂ ಕೂಡ ಉಳ್ಕೊಂಡಿದೆ. ಆದರೆ ನಮ್ಮ ಥರ ಈ ರೀತಿ ಕೈ ಮುಗಿಯಲ್ಲ, ಮೂರು ಸತಿ ಹೀಗೆ ಕೈ ಮುಗಿತಾರೆ ಮೇಲೆ ಕೆಳಗೆ. ಇಲ್ಲಿ ವಿಗ್ರಹ ಇದ್ರೆ ನನ್ನ ಕಣ್ಮುಂದೆ ಮೂರು ಸತಿ ಮೇಲೆ ಕೆಳಗೆ ಅದು ಮಾಡ್ತಾರೆ. ಈ ಸ್ವಲ್ಪ ದೇವಸ್ಥಾನಗಳಲ್ಲಿ ಆರತಿ ಮಾಡ್ತಾರಲ್ಲ, ಕೊನೆಗೆ ಆರತಿ ಎಲ್ಲ ಮುಗಿಸಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ಅವನ ಮುಖಕ್ಕೆ ದೇವರ ಮುಖಕ್ಕೆ ಪಾದದ ತನಕ ತೋರಿಸುವಂಥದ್ದು ಕೆಲವು ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೀನಿ. ಆ ರೀತಿಯಾಗಿ ಮಾಡ್ತಾರೆ. ಬಹುಶಃ ನಾನು ತುಂಬ ಇದಾಗಿ ಹೇಳ್ತಿಲ್ಲ, ರಿಸರ್ಚರ್ ಆದ್ದರಿಂದ ನಾನು ಎಲ್ಲವನ್ನೂ ಭಾಳ ಇದಮಿತ್ತಮ್ ಅಂತ ಹೇಳೋಕ್ಕಾಗಲ್ಲ. ಬಟ್ ನನ್ನ ಒಂದು ದೃಷ್ಟಿಕೋನದಲ್ಲಿ ಅದು ಭಾರತದ ಒಂದು ನಮಸ್ಕಾರ ಪದ್ಧತಿ, ಭಾರತದ ವ್ಯಾಲ್ಯೂ. ಎರಡನೇದು ಈ ಭಾರತದಲ್ಲಿ ಹೇಗೆ ಫ್ಯಾಮಿಲಿಗಳಿಗೆ ತುಂಬಾ ಮಹತ್ವ ಇದೆಯೋ, ಭಾರತ ಹೇಳಿ ಕೇಳಿ ಫ್ಯಾಮಿಲಿಗಳ ದೇಶ. ನಮ್ಮ ರಾಜಕೀಯ ಪಕ್ಷಗಳನ್ನು ನೋಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫ್ಯಾಮಿಲಿ ಮೇಲೆ ಪ್ರೀತಿ ಅಂದ್ರೆ, ಪ್ರತಿಯೊಬ್ಬರು ಅವರವರ ಫ್ಯಾಮಿಲಿ ಅವ್ರನ್ನೇ ಮಂತ್ರಿಗಳು ಶಾಸಕರನ್ನ ಮಾಡ್ತಾರೆ. ಅದು ಎಲ್ಲ ಪಕ್ಷಗಳಲ್ಲೂ ಈಗ ಬೆಳೀತಾ ಇದೆ. ಅದೊಂದು ಭಾರತೀಯ ಕುಟುಂಬದ ಮೌಲ್ಯದ ವಿಸ್ತರಣೆಯಾಗಿದೆ ಅದು. ಆದ್ರೆ ಇದು ನಾನು ವ್ಯಂಗ್ಯವಾಗಿ ಹೇಳಿದ್ದು, ಬಟ್ ಸೀರಿಯಸ್ ಆಗಿ ಹೇಳೋದಾದ್ರೆ ಭಾರತದ ಈ ಅವಿಭಕ್ತ ಕುಟುಂಬಗಳೇನಿದು ಇನ್ನೂ ಅನೇಕ ಕಡೆ ಉಳ್ಕೊಂಡಿದ್ದಾವೆ, ಸಾಕಷ್ಟು ಕಡೆ ನಗರಗಳಲ್ಲಿ ಹೋಗಿದೆ. ಬಟ್ ಈ ಅನ್ಡಿವೈಡೆಡ್ ಫ್ಯಾಮಿಲಿ ಏನಿದೆ, ಇದು ಅವ್ರಿಗೊಂದು ಬೆರಗು, ಇದು ಅವ್ರಿಗೊಂದು ಆಶ್ಚರ್ಯ. ಹೇಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಊರುಗಳಲ್ಲಿ ಒಂದು ಅಥವಾ ಫ್ಯಾಮಿಲಿಗಳಲ್ಲಿ ಒಟ್ಟಿಗೆ 50 ಜನ ಇರ್ತಾರೆ, 30 ಜನ ಇರ್ತಾರೆ. ನಾನು ಕೆಲವು ಫೋಟೋಗಳನ್ನು ತೋರಿಸಿದೆ, 78 ಎಲೆ ಊಟ ಮಾಡ್ಬೇಕಾದ್ರೆ 78 ತಟ್ಟೆಗಳು ಅಥವಾ ಎಲೆಗಳನ್ನು ಹಾಕುವಂತ ಕುಟುಂಬಗಳು ಇದ್ದಾವೆ ನಮ್ಮಲ್ಲಿ. ಅಥವಾ ಹಬ್ಬಗಳು ಅಥವಾ ಇನ್ನೊಂದು ಆದಾಗ ಎಲ್ಲರೂ ಸೇರ್ಕೊಂಡಾಗ ಒಂದ್ ಮನೆಯಲ್ಲೇ ಒಂದು ಆರಾಮಾಗಿ ಒಂದು 100 ಜನಕ್ಕೆ ಒಂದು ಉಳ್ಕೊಳ್ಳೋದು, ಊಟದ ವ್ಯವಸ್ಥೆ, ಮಲ್ಕೊಳ್ಳೋ ವ್ಯವಸ್ಥೆ ಮಾಡುವಂತ ಫ್ಯಾಮಿಲಿಗಳು ಇದ್ದಾವೆ, ಅದಕ್ಕೆ ತಕ್ಕಂತೆ ಕಟ್ಟಡಗಳನ್ನ ಹಿಂದೆ ಕಟ್ಟಿದ್ದು ಇತ್ಯಾದಿಗಳನ್ನೆಲ್ಲ ಹೇಳಿದಾಗ ಹೇಗೆ ನೀವು ಒಂದು ಕೂಡು ಕುಟುಂಬವಾಗಿ ಬದುಕ್ತೀರಾ? ಅಥವಾ ಒಬ್ಳನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅಥವಾ ಒಬ್ಬನ ಮದ್ವೆ ಮಾಡ್ಕೊಂಡ್ಮೇಲೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷದ ತನಕ ಅವ್ರ ಜೊತೆಯಲ್ಲೇ ಸಂಸಾರವನ್ನ ಹೇಗ್ ಮಾಡ್ತೀರಾ ನಿಮ್ ದೇಶದಲ್ಲಿ ಅನ್ನುವುದು ಅವ್ರಿಗೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅಂದ್ರೆ ವಿಯೆಟ್ನಾಮಿ, ನಾನೊಬ್ಬ ಸಮಾಜಶಾಸ್ತ್ರವನ್ನು ಅಭ್ಯಾಸ ಮಾಡಿದವನ ಹೇಳೋದು, ವಿಯೆಟ್ನಾಮಿ ಸಮಾಜ ಕುಸಿತಾ ಇದೆ. ಅದು ಚೀನಾದ ಕಲ್ಚರ್ನ ಪ್ರಭಾವದಿಂದ ಇರಬಹುದು, ಅವ್ರಿಗೆ ಅರ್ಥವಾಗದಂತೆ ಬಂದಂತ ಸ್ಪೇನ್ ಮತ್ತು ಕ್ರಿಶ್ಚಿಯನ್ ಸಂಸ್ಕೃತಿಯ ಪ್ರಭಾವದಿಂದ ಇರಬಹುದು, ಈಗ ಬರ್ತಾ ಇರುವಂತ ಕೊರಿಯಾದ, ದಕ್ಷಿಣ ಕೊರಿಯಾದ ಸಂಸ್ಕೃತಿಯ ಆಧುನಿಕ ಅಬ್ಬರ. ಇವತ್ತು ಅತ್ಯಂತ ಮಾಡ್ರನ್ ಕಲ್ಚರ್ ಬರ್ತಾ ಇರೋದು ಕೊರಿಯಾದಿಂದ ವಿಯೆಟ್ನಾಮ್ಗೆ, ಭಾರತಕ್ಕೂ ಅದೇ ಬರ್ತಾ ಇದೆ. ಕೊರಿಯಾ ನಮ್ಗೆ ನಮ್ಗೆ ಕಲ್ಚರಲ್ಲಿ ಏನಾದ್ರೂ ನಾವು ಯೋಚನೆ ಮಾಡ್ಬೇಕಾದಿದ್ರೆ ಅದು ಆಕ್ಚುಲಿ ಪಾಕಿಸ್ತಾನನೂ ಅಲ್ಲ, ಚೈನಾನು ಅಲ್ಲ, ಆಕ್ಚುಲಿ ಅದು ಕೊರಿಯಾ. ಆದ್ರೆ ಬಹಳ ಜನ 100 ಜನ ಯಾರು ಯೋಚನೆ ಮಾಡ್ತಿಲ್ಲ ಅದ್ರ ಬಗ್ಗೆ. ಕೊರಿಯಾ ಬಗ್ಗೆ ನಮ್ಮ ಜನಗಳಿಗೆ ಅಜ್ಞಾನವೇ ಸಂಪೂರ್ಣ ತುಂಬಿದೆ ಈ ಕಲ್ಚರಲ್ ವಿಷಯದಲ್ಲಿ. ನಾನು ಹೇಳ್ತಾ ಇದ್ದೆ ಅಂದ್ರೆ ಕೊರಿಯನ್ ಕಲ್ಚರ್ ಗೊತ್ತು ನಮಗೆ, ಕೊರಿಯಾದ ಹಾಡುಗಳು ಗೊತ್ತು ನಮಗೆ, ಕೊರಿಯಾದ ಸಿನಿಮಾ ಗೊತ್ತು, ಕೊರಿಯಾದ ಥಿಯೇಟರ್ ಗೊತ್ತು. ಆದರೆ ಕೊರಿಯಾದ ಸಂಸ್ಕೃತಿ ಹೇಗೆ ನಮ್ಮ ಯುವ ಜನಾಂಗವನ್ನು ವಶಪಡಿಸ್ಕೊಂಡಿದೆ ಈಗಾಗಲೇ ಅನ್ನುವುದು ನಮ್ಮ ಚರ್ಚೆಯಲ್ಲಿ ಇದುವರೆಗೂ ಎಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯ ಚರ್ಚೆಯಲ್ಲಿ ಎಲ್ಲೂ ಬಂದಿಲ್ಲ. ವಿಯೆಟ್ನಾಂನಲ್ಲಿ ಅವ್ರಿಗೆ ಯಾಕೆ ಆಶ್ಚರ್ಯ ಅನಿಸುತ್ತೆ ಅಂದರೆ, ಹೇಗೆ ನೀವು ಇಷ್ಟಿಷ್ಟು ದೀರ್ಘವಾಗಿರ್ತೀರ ಅಂದರೆ, ಈ ದೀರ್ಘತೆ ಇದೆಯಲ್ಲ ಅಂದರೆ ಈ ಕಂಟಿನ್ಯೂಟಿ ಮತ್ತು ಈ ಲಾಂಗಿವಿಟಿ, ಈ ದೀರ್ಘತೆ ಅವ್ರಿಗೆ ತುಂಬ ಬೆರಗು. ಆ ದೀರ್ಘತೆ ಇನ್ನೊಂದು ವಿಷಯ ಹೇಳೋದಾದ್ರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಕೂಡ ಇಂಡಿಯನ್ ಮೂವೀಸು 2.5 ಗಂಟೆ ಈಗ ಮಾಡ್ತಿದ್ದಾರೆ, ಹಿಂದಕ್ಕೆ ಹೋದರೆ 3 ಗಂಟೆ 3.5 ಗಂಟೆ ಸಿನಿಮಾಗಳು. ಇನ್ನು ಕೆಲವು ಸಿನಿಮಾಗಳು 2 ಇಂಟರ್ವೆಲ್ ಇರೋ ಸಿನಿಮಾಗಳು ಬಂದಿದ್ದಾವೆ ನಮ್ಮಲ್ಲಿ, ಒಂದು ಸಿನಿಮಾಗೆ 2 ಇಂಟರ್ವೆಲ್ ಕೂಡ ಇತ್ತು. ಯಾಕೆ ನೀವು 3 ಗಂಟೆ ನೋಡ್ತೀರಾ? ಅವರೇನಾದರೂ ನಿಮ್ಮ ಮಂಗಳೂರು ಕಡೆ ಬಂದುಬಿಟ್ಟು ಯಕ್ಷಗಾನ ತಾಳಮದ್ದಲೆ ನೋಡಿದ್ರೆ ಗಾಬರಿ ಆಗಿಬಿಡ್ತಾರೆ ಅವರು. ಏನು ಇವ್ರು ಎಲಡಿಕೆ ಹಾಕೊಂಡು ರಾತ್ರಿಯೆಲ್ಲ ನೋಡ್ತಿರ್ತಾರಲ್ಲ ಇವರು ಬೆಳಗಿನ ಜಾವ ಆಗೋ ತನಕ. ಅಥವಾ ನಮ್ಮ ಹಳ್ಳಿಗಳಲ್ಲಿ ನಡೆಯುವಂಥ ಬೇರೆ ಬೇರೆ ಕೋಲಾಟಗಳು, ಬಯಲಾಟಗಳು, ಅಥವಾ ವೀರ್ಗಾಸೆ, ಕಂಸಾಳೆ, ಇದನ್ನು ನೋಡಿದ್ರೆ ಅವ್ರಿಗೆ ತುಂಬ ಆಶ್ಚರ್ಯ ಆಯ್ತು. ಯಾಕೆಂದರೆ ಅಲ್ಲೆಲ್ಲವೂ ತುಂಬ ಶಾರ್ಟ್, ಅವರ ಕಲೆಗಳ, ಡ್ಯಾನ್ಸ್ಗಳ ಮತ್ತೊಂದು ರೂಪಗಳು ಏನಿದೆ ಅದೆಲ್ಲವೂ ಬಹಳ ಸಂಕ್ಷಿಪ್ತಗೊಂಡಿವೆ. ಅಂದರೆ ಭಾರತೀಯ ಸಂಸ್ಕೃತಿ ಅಂತ ಯಾವುದನ್ನು ನಾವು ಕರಿಬಹುದೋ ಇದರಲ್ಲಿ ಅವರಿಗೆ ತುಂಬ ಆಕರ್ಷಣೆ ಮಾಡೋದು ಮತ್ತು ಒಂದು ವಿಸ್ಮಯದ ಮೂಲಕ ದಿಗ್ಭ್ರಮೆ ಉಂಟು ಮಾಡುವಂಥದ್ದು ಇದರ ವಿಸ್ತಾರ, ಇದರ ಒಂದು ಲಾಂಗಿವಿಟಿ. ನೀವು ಕುಟುಂಬವನ್ನು ಹೇಗಷ್ಟು ದೀರ್ಘ ಉಳಿಸ್ಕೊಳ್ತೀರಾ, ನೀವು ಮದುವೆಯನ್ನು ಹೇಗಷ್ಟು ದೀರ್ಘ ಉಳಿಸ್ಕೊಳ್ತೀರಾ, ನೀವು ಇದನ್ನು ನಿಮ್ಮ ಒಂದು ಮನೆಯಲ್ಲಿ ಅಡುಗೆ ಮಾಡೋದು, ಉದಾಹರಣೆಗೆ ಮನೆಯಲ್ಲಿ ಅಡುಗೆ ಮಾಡೋದು. ವಿಯೆಟ್ನಾಂನಲ್ಲಿ ನಾನಿದ್ದ ಊರಿನಲ್ಲಿ ಬಹುತೇಕ ಕುಟುಂಬಗಳಲ್ಲಿ ಮನೆಯಲ್ಲಿ ಅಡುಗೆ ಮಾಡುವ, ಅದನ್ನ ಡಬ್ಬಿಯಲ್ಲಿ ತೆಗೆದುಕೊಂಡು ಆಫೀಸಿಗೆ ಬರುವ ಪದ್ಧತಿ ಇಲ್ಲವೇ ಇಲ್ಲ ಅಂತ ಹೇಳಿ, ಬರೀ ಯಂಗ್ಸ್ಟರ್ಸಿಗೆ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಸ್ಟ್ರೀಟ್ ಫುಡ್ ಅನ್ನೋದು ಅಷ್ಟು ಚೀಪ್ ಆಗಿದೆ, ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ, ಹೋಗ್ತಾ ತಿನ್ಕೊಂಡು ಹೋಗ್ಬೋದು. ಮತ್ತೆ ಅದು ಹೇಳಿ ಕೇಳಿ ಒಂದು ಮಾಂಸಾಹಾರವನ್ನ ಪ್ರಧಾನವಾಗಿ ಉಳ್ಳಂತ ದೇಶ ಇದು, ಬಹಳ ಮುಖ್ಯ. ಇದು ಭಾರತದಲ್ಲಿ ಇರೋರಿಗೆ ಸಸ್ಯಾಹಾರ ಅನ್ನುವಂಥದ್ದು ಒಂದು ಮೌಲ್ಯ, ವಿದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ಸಸ್ಯಾಹಾರ ಅನ್ನುವಂಥದ್ದು ಮೌಲ್ಯ ಅಲ್ಲ. ಎಷ್ಟೇ ಕಠಿಣವಾದರೂ ನಾವು ಇದನ್ನು ಒಪ್ಕೊಳ್ಬೇಕಾದ ವಿಷಯ. ಅಂದರೆ ನಾನು ಶ್ರೇಷ್ಠ ಯಾವುದು ಅಂತ ಮಾತಾಡ್ತಿಲ್ಲ, ಸಸ್ಯಾಹಾರ ಶ್ರೇಷ್ಠವೇ, ಮಾಂಸಾಹಾರ ಶ್ರೇಷ್ಠವೇ ಅದನ್ನು ನಾನು ಹೇಳ್ತಿಲ್ಲ. ಆಹಾರ ವಿಚಾರ ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ಭಾರತದಲ್ಲಿ ಯಾರು ಮಾಂಸಾಹಾರವನ್ನು ನಾವು ತಿಂತೀವಿ ಅಂತ ಹೇಳ್ತಾರೋ, ವಿಯೆಟ್ನಾಮಿ ಜನಗಳ ದೃಷ್ಟಿಯಿಂದ ನೋಡಿದರೆ, ನಾನು ತೌಲನಿಕವಾಗಿ ನಿಮ್ಗೆ ಹೇಳ್ತಾ ಇರೋದು, ಇವರು ಮಾಂಸಾಹಾರಿಗಳೇ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಮಾಂಸ ತಿನ್ನಲ್ಲ, ಹುಣ್ಣಿಮೆಯಲ್ಲಿ ತಿನ್ನಲ್ಲ, ಮನೆಯಲ್ಲಿ ಹಬ್ಬ ಇದ್ರೆ ತಿನ್ನಲ್ಲ. ಒಂದು ಹಬ್ಬ ಆದಮೇಲೆ ತಿಂತಾರೆ, ಅದಿದೆ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಅದನ್ನು ತೆಗೆದುಕೊಳ್ಳೋದಿಲ್ಲ. ಬಹಳ ಅದನ್ನು ತಿಂತೀವಿ ಅನ್ನೋರು ಕೂಡ ಒಂದು ವಾರದಲ್ಲಿ ಒಂದು ಸರ್ತಿ ಸಂಡೇ ಸ್ಪೆಷಲ್ ಅನ್ನೋ ಥರ ತಗೋಬಹುದು. ಮತ್ತು ಇವಾಗ ಕಡಿಮೆ ಆಗಿರ್ಬೋದು, ಹಳೆ ಕಾಲದ ಮನೆಗಳಲ್ಲಿ ಅದನ್ನು ಮಾಡೋದಕ್ಕೆ ಬೇರೆ ಪಾತ್ರೆ, ಮಾಡೋದಕ್ಕೆ ಬೇರೆ ಹಿಂದ್ಗಡೆ ಒಂದು ಹಂಡೆ ಒಲೆ, ಅದರಲ್ಲಿ ಅಡುಗೆಯನ್ನು ಮಾಡ್ತಿದ್ರು, ಬಹುತೇಕ ಗಂಡಸರು ಅಡುಗೆ ಮಾಡ್ತಿದ್ರು. ಮತ್ತು ಎಲ್ಲ ಜಾತಿಗಳ ಸ್ವಾಮಿಗಳು ಮಾಂಸ ತಿನ್ನಲ್ಲ, ಆ ಜಾತಿಯಲ್ಲಿರೋರು ಮಾಂಸ ತಿಂತಾರೆ, ಅವ್ರ ಸ್ವಾಮಿಗಳು ಮಾಂಸ ತಿನ್ನಲ್ಲ. ಇದು ನಮ್ಮ ಸೋಷಿಯಾಲಜಿ, ಇದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಕಷ್ಟ. ಅಲ್ಲಿ ಬೌದ್ಧರಲ್ಲಿ ಇರುವಂತಹ ಥೇರವಾದ, ಯಾವುದು ನೀವು ಹೀನಯಾನ ಅಂತ ಕರಿತೀರಾ, ಅದನ್ನು ಥೇರವಾದ ಅಂತ ಕರೀತಾರೆ. ಅದು ಶ್ರೀಲಂಕಾದ ಒಂದು ಭಾರತದ ಮತ್ತು ಶ್ರೀಲಂಕಾದ ಇನ್ಫ್ಲೂಯೆನ್ಸು, ಇನ್ನೊಂದು ಮಹಾಯಾನ, ಅದು ಭಾರತ ಮತ್ತು ಚೈನಾ ಇನ್ಫ್ಲೂಯೆನ್ಸು. ಹೀನಯಾನ ಅಥವಾ ಥೇರವಾದದ ಸನ್ಯಾಸಿಗಳಲ್ಲಿ ಯಾವಾಗಲಾದ್ರೂ ಮಾಂಸವನ್ನು ತೆಗೆದುಕೊಳ್ಬಹುದು ಅನ್ನುವ ಪದ್ಧತಿ ಇದೆ ಅವರಲ್ಲಿ, ಅವರು ಕೂಡ ತೆಗೆದುಕೊಳ್ತಾರೆ. ಮತ್ತು ಹುಣ್ಣಿಮೆ ಹತ್ರ ಬಂದಾಗ ಅದರ ಆಸುಪಾಸಿನ 3 ದಿನಗಳಲ್ಲಿ, ಮತ್ತು ಹುಣ್ಣಿಮೆ ಅದಾದ್ಮೇಲೆ 3 ದಿವಸ ಅಂದರೆ ಒಂದು ವಾರ, ಅವಾಗ ಮಾತ್ರ ಅವರು ಮಾಂಸಾಹಾರವನ್ನು ನಿಲ್ಲಿಸ್ತಾರೆ ಅಥವಾ ಕಡಿಮೆ ಮಾಡಿಕೊಡ್ತಾರೆ. ನಾನು ಸಾಮಾನ್ಯ ಗೃಹಸ್ಥರ ಬಗ್ಗೆ ಹೇಳ್ತಾ ಇರೋದು. ಅಂದರೆ ಉಳಿದಂತೆ ಅವರು ಎಲ್ಲ ರೀತಿಯ ಮಾಂಸಾಹಾರವನ್ನು ಕೂಡ ಮಾಡ್ತಾರೆ. ನಾಯಿಯನ್ನು ಅದಕ್ಕೆ ಅನ್ನವನ್ನು ತಿನ್ನಿಸಿ, ಅಲ್ಲಿ ಅಕ್ಕಿ ತಿಂತಾರೆ, ನಾಯಿಗೆ ಅನ್ನವನ್ನು ತಿನ್ನಿಸಿ ಆ ಅನ್ನ ಅದರ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗ್ತಿರುವಾಗ ಆ ನಾಯಿಯನ್ನು ಹಿಡಿದು, ಜೀವಂತ ನಾಯಿಯನ್ನು, ಅದನ್ನು ಕೊಂದು ಅದನ್ನು ಬೇಯಿಸಿ ಅದರ ಹೊಟ್ಟೆಯಲ್ಲಿ ಕರುಳಿನಲ್ಲಿರುವಂತಹ ಅದು ಅರ್ಧ ಬೆಂದಿರುವ, ಅದು ಜೀರ್ಣಿಸ್ಕೊಂಡಿರೋ ಅನ್ನ ಮತ್ತು ಇವರು ಬೇಯಿಸಿರೋ ನಾಯಿಯ ಮಾಂಸ, ಅದನ್ನು ತಿನ್ನುವುದು ಬಹಳ ಟೇಸ್ಟಿ ಅಂತ ಹೇಳ್ತಾರೆ. ಜೈನ ಧರ್ಮವನ್ನೇ ಓದಿರೋ ನಾನು, ಅದ್ರ ಬಗ್ಗೆನೆ ಅಭ್ಯಾಸ ಮಾಡಿ. ಅಲ್ಲಿ ಹೋಗಿ ಇದನ್ನೆಲ್ಲ ಕೇಳಿದಾಗ ಪ್ರಾರಂಭದಲ್ಲಿ ನನಗೆ ಇದೊಂದು ಕಲ್ಚರಲ್ ಶಾಕ್, ಸಾಂಸ್ಕೃತಿಕವಾದ ಶಾಕ್. ತುಂಬ ಸರ್ತಿ ನಾವೇನು ಅನ್ಕೊಳ್ತೀವಿ, ನಮ್ಮ ಸಂಸ್ಕೃತಿ ತುಂಬ ಶ್ರೇಷ್ಠವಾದಿದೆ, ನಾವಲ್ಲಿ ಹೋದ ತಕ್ಷಣ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಬಟ್ ಅವರ ಸಂಸ್ಕೃತಿಯ ವಿಶೇಷತೆಗಳೇನಿದೆ ಅಂತಲೂ ನಾನು ತಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು. ಮೂರನೇದು ಫ್ಯಾಮಿಲಿ ವ್ಯಾಲ್ಯೂಸ್ ದೃಷ್ಟಿಯಿಂದ ಕಳೆದ ಶತಮಾನದಲ್ಲಿ ವಿಯೆಟ್ನಾಂನಷ್ಟು ಯುದ್ಧದಲ್ಲಿ ಸಾವು ನೋವುಗಳನ್ನು ಕಷ್ಟ ನಷ್ಟಗಳನ್ನು ಅನುಭವಿಸಿರೋ ದೇಶಗಳು ಅನೇಕ ಇವೆ. ಸಾವು ನೋವುಗಳನ್ನು ಅನುಭವಿಸಿರೋ ದೇಶಗಳಲ್ಲಿ ವಿಯೆಟ್ನಾಮೇ ಮುಂಚೂಣಿಯಲ್ಲಿ ಬರುತ್ತೆ. ಸತತ 30-35 ವರ್ಷಗಳ ಕಾಲ ಮೊದಲು ಫ್ರೆಂಚರಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೀತು, ಆಮೇಲೆ ಜಪಾನಿಯರ್ ಆಕ್ಯುಪೈ ಮಾಡಿದ್ರು, ಅವ್ರನ್ನ ಓಡಿಸಿದ ತಕ್ಷಣ ತಿರ್ಗಾ ಫ್ರೆಂಚರು ಬಂದರು, ಅವ್ರ ಜೊತೆ ಯುದ್ಧ ಮಾಡೋತ್ತಿಗೆ ಅಮೆರಿಕ ಬಂತು. ಅಂದರೆ ದಕ್ಷಿಣ ವಿಯೆಟ್ನಾಂನ ಭಾಗ ಎಲ್ಲ ಬಂಡವಾಳಶಾಹಿ ಅಮೆರಿಕ, ಅಂದರೆ ಡೆಮಾಕ್ರಸಿ ಮತ್ತು ಬಂಡವಾಳಶಾಹಿ ಅಮೆರಿಕ ಪರವೆಂತಲೂ, ಉತ್ತರ ವಿಯೆಟ್ನಾಂ ಎಲ್ಲ ಕೂಡ ಕಮ್ಯುನಿಸ್ಟ್ ವಿಚಾರದ ಪರ ಅಂತಲೂ ಒಂದು ಬ್ಲಾಕ್ ಆಯಿತು, ಡಿವೈಡ್ ಆಯಿತು. ಹೇಗೆ ಕೊರಿಯಾ ಎಲ್ಲ ಡಿವೈಡ್ ಆಯಿತು, ಜರ್ಮನಿ ಕೂಡ ಈಸ್ಟ್ ಆ್ಯಂಡ್ ವೆಸ್ಟ್ ಅಂತಾಯಿತು. ಆದರೆ ಇವರ ಅದೃಷ್ಟ ಅದು ಕಟ್ಟಾಗಿ ಮಧ್ಯೆ ಗೋಡೆ ಕಟ್ಟಲಿಲ್ಲ, ಬರ್ಲಿನ್ ವಾಲ್ ಕಟ್ಟಿದಂಗೆ. ಆ ಎರಡನ್ನು ಕೂಡ ಹೊಚಿಮಿನ್ ಅಂತ ಪ್ರೆಸಿಡೆಂಟು ಅವನದನ್ನು ಯೂನಿಫೈ ಮಾಡ್ದ. ಬಟ್ ಈಗಲೂ ಆ ಭಾವನೆ ಇದೆ, ದಕ್ಷಿಣ ಭಾಗದಲ್ಲಿ ಹೆಚ್ಚು ಕಲೆ ಸಂಸ್ಕೃತಿಗೆ ಅವಕಾಶವಿದೆ ಅಂತಲೂ, ಉತ್ತರ ಭಾಗದಲ್ಲಿ ಹೆಚ್ಚು ರಾಜಕೀಯ ವಿಚಾರಗಳು ನಡೆಯುತ್ತೆ ಅಂತಲೂ ಇವತ್ತಿಗೂ ಅವರಲ್ಲಿದೆ. ಈ ಅಂಶಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಯೆಟ್ನಾಮಿನ ದೃಷ್ಟಿಯಿಂದ ಯುದ್ಧದಲ್ಲಿ ಅತ್ಯಂತ ಸಾವು ನೋವು ಅನುಭವಿಸಿದ ದೇಶ ಅಂದೆ. ಅವಾಗ ಪ್ರತಿ ಮನೆಯಲ್ಲಿ ಒಬ್ರು ಅಥವಾ ಇಬ್ರು ಗಂಡಸರು, ಗಂಡು ಮಕ್ಕಳು, ಗಂಡ ಮಾವ ಅಥವಾ ಅಳಿಯ ಮಗ, ಇವರು ಯುದ್ಧದಲ್ಲಿ ಸತ್ತೋರು. ಹೀಗಾಗಿ ಯುದ್ಧಾನಂತರದಲ್ಲಿ ಮತ್ತು ಯುದ್ಧದ ಸಮಯದಲ್ಲಿ ಕೂಡ ವಿಯೆಟ್ನಾಮಿ ಕುಟುಂಬಗಳನ್ನ ಪ್ರೊಟೆಕ್ಟ್ ಮಾಡಿ ಕಾಪಾಡಿ ಆ ಮಕ್ಕಳನ್ನ ಬೆಳೆಸಿ ಮುಂದಕ್ಕೆ ತಂದು ಅವ್ರಿಗೊಂದು ಜೀವನಕ್ಕೆ ದಾರಿ ಮಾಡುವ ಕೆಲಸ ಅಲ್ಲಿಯ ಹೆಂಗಸರ ಮೇಲೆ ಬಂತು. ಹೀಗಾಗಿ ವಿಯೆಟ್ನಾಮಿ ಹೆಂಗಸರು ಬೇರೆ ಕಡೆಯವ್ರನ್ನ ನಾನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ, ಭಯಂಕರವಾದಂಥ ಒಂದು ಫಿಸಿಕಲ್ ಸ್ಟ್ರೈನ್ ಅನ್ನು ತೆಗೆದುಕೊಳ್ಳೋ ಕೆಲಸಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಏನಾದರೂ ಗ್ಯಾಸ್ ಸಿಲಿಂಡ್ರು ಎತ್ತಾಕೋ ಕೆಲಸ ಬಂದರೆ, ಮನೆಯಲ್ಲಿ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡ್ರು ಬೇರೆಯವ್ರು ತೆಗೆದಾಕಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪುರುಷರೇ ಮಾಡ್ತಾರೆ. ವಿಯೆಟ್ನಾಂನಲ್ಲಿ ಎರಡೆರಡು ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು 8th floor 10th floor ಇರೋ ಲಿಫ್ಟ್ಗಳಲ್ಲಿ ಅದನ್ನು ಎತ್ತಾಕೊಂಡು ಬಂದು ಅದನ್ನು ಮನೆಗಳಿಗೆ ಡೆಲಿವರ್ ಮಾಡೋ ಕೆಲಸಗಳನ್ನು ಮಾಡೋರು ನಾನೇ ನೋಡಿದ್ದೆ. ರಸ್ತೆಗಳಲ್ಲಿ ಹಣ್ಣುಗಳು ಬೇರೆ ಬೇರೆ ಪದಾರ್ಥಗಳನ್ನು ಸೈಕಲ್ಗಳಲ್ಲಿ ಮಾರಾಟ ಮಾಡುವ ಹೆಂಗಸರುಗಳು, ಮಧ್ಯವಯಸ್ಸಿನ ಹೆಂಗಸರುಗಳು ಎಲ್ಲರೂ ಕೂಡ ವಿಯೆಟ್ನಾಮಿಗಳು ಹೆಂಗಸರು. ಮೂರನೇದು ಅಲ್ಲಿರುವಂಥ ಸಾವಿರ ಸಾವಿರ ಸಾವಿರ ಗಟ್ಟಲೆ ಕಾಫಿ ಶಾಪ್ಗಳು, ಕಾಫಿ ಪ್ರಿಯರು ವಿಯೆಟ್ನಾಮಿ ಜನ. ಅದಕ್ಕೆ ನಂಗೆ ಭಾಳ ಸಂತೋಷವಾಯಿತು, ನಾನು ತುಂಬ ಕಾಫಿ ಕುಡಿಯೋನಾದ್ರೆ ನಂಗೆ ಭಾಳ ಸಂತೋಷ, ನಿಮ್ಮ ಸಂತೋಷ ಅವ್ರಿಗೆ ಗೊತ್ತಿದೆ. ಅಲ್ಲಿ ಕಾಫಿ ಹೌಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕದು ಅದನ್ನು ನಡೆಸುವಂಥವರೆಲ್ಲ ಮಹಿಳೆಯರೇ. ಮತ್ತು ಯಾವುದನ್ನು ನೀವು ಮೀಡಿಯಂ ಲೆವೆಲ್ನ ಮೆಟಲ್ ಇಂಡಸ್ಟ್ರಿ ಅಂತ ಕರಿತೀರಾ, ಅಂದರೆ ಮಧ್ಯಮ ಹಂತದ ಲೋಹ ಉತ್ಪಾದನೆಯ ಕೈಗಾರಿಕೆಗಳಿದೆ, ಆ ಲೋಹವನ್ನು ಅದರನ್ನು ಕರಗಿಸಿ ಅದರಿಂದ ಕತ್ತಿಯನ್ನು, ಕುಡುಗೋಲನ್ನು ಅಥವಾ ಇನ್ನೊಂದು ಯಂತ್ರವನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳಿದೆ, ಕೈಗಾರಿಕೆಗಳಿದೆ, ಅಲ್ಲಿ ಕೆಲಸ ಮಾಡುವವರು ಮಹಿಳೆಯರು. ಇದು ಭಾರತೀಯ ಸಂಸ್ಕೃತಿಗೆ ಹೋಲಿಸಿದಾಗ ವಿಯೆಟ್ನಾಂನಲ್ಲಿ ಕಂಡುಬರುವಂತಹ ಒಂದು ವಿಶೇಷವಾದಂತಹ, ನಮ್ಮಲ್ಲಿ ಅಷ್ಟಾಗಿ ಇಲ್ಲದಂತಹ ಅಂಶ. ಇದರರ್ಥ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋರು ಅಥವಾ ನಾವೇ ನಗರ ಪ್ರದೇಶದಲ್ಲಿ ನೋಡುವಂಥ ಕೂಲಿಯನ್ನು ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋ ಹೆಂಗಸರು ಅವ್ರು ಮಾಡ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತನ್ನು ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಒಟ್ಟು ಸರಾಸರಿಯಾಗಿ ನೋಡಿದಾಗ ಈ ರೀತಿಯ ಇಂಡಸ್ಟ್ರಿಗಳಲ್ಲಿ ಅವ್ರು ಕಡಿಮೆ. ಉದಾಹರಣೆಗೆ ಆರ್ಮಿನಲ್ಲೆಲ್ಲ ಈಗ ಮಹಿಳೆಯರಿಗೆ ನಮ್ಮಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ ಅಲ್ವೇ. ವಿಯೆಟ್ನಾಂನಲ್ಲಿ ವಿಯೆಟ್ನಾಮಿ ಯುದ್ಧದ ಸಮಯದಲ್ಲಿ 8 ವರ್ಷ 12 ವರ್ಷ 14 ವರ್ಷದ ಹುಡುಗಿಯರು ಕೈಯಲ್ಲಿ ರೈಫಲ್ ಹಿಡ್ಕೊಂಡು ಆಕಾಶದಿಂದ ಅವ್ರ ದೇಶದ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡುತ್ತಿದ್ದ ಅಮೆರಿಕದ ಯುದ್ಧ ವಿಮಾನಗಳನ್ನು ಹೊಡೆದಾಕಿದ್ದಾರೆ. ಒಬ್ಳು ಹುಡುಗಿ 17 ಅಮೆರಿಕದ ಯುದ್ಧ ವಿಮಾನಗಳನ್ನು ಒಬ್ಳೆ ಹೊಡೆದಾಕಿದ್ದಾಳು. ಆಮೇಲೆ ಆ ವಿಮಾನಗಳಿಂದ ಅವರು ಬಾಂಬ್ಗಳನ್ನು ಹಾಕಿದಾಗ ಆ ಬಾಂಬಲ್ಲಿ ಪಿನ್ ಇರುತ್ತೆ, ಆ ಬಾಂಬ್ ಬ್ಲಾಸ್ಟ್ ಆದಾಗ ಅದರಲ್ಲೊಂದು ಮೆಟಲ್ ಇರುತ್ತಲ್ಲ, ಆ ಮೆಟಲನ್ನು ತೆಗೆದುಕೊಂಡು ಅದನ್ನು ಜಜ್ಜಿ ಆಕಾರ ಕೊಟ್ಟು ಕಿವಿಗೆ ಬೇಕಾಗಿರೋ ರಿಂಗ್ಗಳಾಗಿ, ಆಭರಣಗಳಾಗಿ ಮಾಡಿಕೊಂಡಿದ್ದಾರೆ. ಇದು ದ ಇಂಡಾಮಿಟಬಲ್ ಸ್ಪಿರಿಟ್. ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಆಕಾಶದಿಂದ ಎಸೆಯುವ ಪ್ರತಿಯೊಂದು ವಸ್ತುವನ್ನು ನಾವು ಆನಂದದಿಂದ ತಗೊಳ್ತೀವಿ, ಆಭರಣವಾಗಿ ಮಾಡ್ಕೊಳ್ತೀವಿ, ಮತ್ತು ನಿಮ್ಮ ಮೇಲೆ ನಾವು ವಾಪಸ್ ಪ್ರಯೋಗ ಮಾಡ್ತೀವಿ ಅದನ್ನ. ಇದನ್ನ ಅವರು ತುಂಬಾ, ಉದಾಹರಣೆಗೆ ಯಾವುದೋ ಬಾಂಬ್ ಸಿಡ್ದಿಲ್ಲ, ಅದನ್ನ ಬಳಸ್ಕೊಂಡು ವಾಪಸ್ ಅದರಿಂದ ಇನ್ನೇನೋ ಒಂದು ವಸ್ತುವನ್ನು ಮಾಡುವಂಥದ್ದು, ಅದನ್ನ ಮಾಡ್ತಾರೆ. ಇನ್ನೊಂದು ಮೌಲ್ಯ ದೃಷ್ಟಿಯಿಂದ ಬಹಳ ನಾನು ಹೇಳಲೇಬೇಕು ಅಂತ ಅನ್ಕೊಂಡಿರೋ ಪಾಯಿಂಟ್ ಏನು ಅಂದ್ರೆ, ದೇಶಭಕ್ತಿಗೆ ಸಂಬಂಧಪಟ್ಟಿದ್ದು. ಅದನ್ನ ಕಮ್ಯುನಿಸ್ಟ್ರು ದೇಶ ಪ್ರೇಮ ಅಂತ ಕರೀತಾರೆ, ಯಾವುದನ್ನ ನಾವು ರೈಟ್ ವಿಂಗ್ ಅಂತೀವಿ ಅಥವಾ ನ್ಯಾಷನಲಿಸ್ಟ್ ಅಂತೀವಿ ಅವ್ರು ದೇಶಭಕ್ತರು ಅಂತ ಕರೀತಾರೆ. ಆ ಪದ ಏನೇ ಇರಲಿ, ಅಲ್ಲಿ ಈ ಸತತವಾದ 40 ವರ್ಷಗಳ ವಿದೇಶಿ ಆಕ್ರಮಣದ ಕಾರಣಕ್ಕೋಸ್ಕರವಾಗಿ ಈ ಚಿಕ್ಕ ಹುಡುಗರನ್ನ ಮಾತಾಡಿಸ್ಬೇಕಾದ್ರೆ, ಮಕ್ಕಳನ್ನ ಮಾತಾಡಿಸ್ಬೇಕಾದ್ರೆ ಕೂಡ ವಿಯೆಟ್ನಾಂ ಅನ್ನೋ ಪದ ಹೇಳಬೇಕಾದ್ರೆ ಅವರು ತಮ್ಮ ಎದೆ ಮುಟ್ಕೊಂಡು ಹೇಳ್ತಾರೆ, ಈ ತರ ಕೈ ತೋರಿಸ್ಬಿಟ್ಟು ಹೇಳ್ತಾರೆ. ವಿಯೆಟ್ನಾಂ ಅಂದ್ರೆ ನಂದಿದು ಅಂತ ನಾವು ಹೇಳ್ತೀವ, ನಮ್ಮ ದೇಶದ ಶಿಕ್ಷಣದಲ್ಲಿದೆಯಾ, ಯಾವುದೇ ಸರ್ಕಾರ ಬರಲಿ ಆ ಶಿಕ್ಷಣದಲ್ಲಿ ಅದನ್ನ ತರಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಇದು ಫ್ಯಾಕ್ಟ್. ಎರಡನೇದು, ವಿಯೆಟ್ನಾಂನಲ್ಲಿ ದೇಶದ ಬಗ್ಗೆ ಇರುವಂತ ಕಾಳಜಿ ಇದೆಯಲ್ಲ, ಅದು ಬಹಳ ಕ್ಲಿಯರ್ ಆಗಿ ಕಂಡುಬರುತ್ತೆ. ಬಹಳ ಸ್ಟ್ರಾಟಜಿಕ್ ಆಗಿ ಗೌರ್ಮೆಂಟು ಯೋಚನೆ ಮಾಡೋದಿಲ್ಲ, ಜನನೂ ಯೋಚನೆ ಮಾಡೋದು. ನಮ್ಮ ದೇಶದಲ್ಲಿ ಜನಗಳೇ ರಾಜಕಾರಣಿಗಳಿಗಿಂತ ನಾಜೂಕಾಗಿ ಮಾತಾಡ್ತಾರೆ ಇವತ್ತು. ಅಲ್ಲಿ ಚೀನಾನೋ ಭಾರತನೋ ರಷ್ಯಾನೋ ನನ್ನ ದೇಶಕ್ಕೆ ಯಾವುದು ಪೂರಕನೋ, ನನ್ನ ದೇಶದ ಅಂದ್ರೆ ವಿಯೆಟ್ನಾಂನ ಬೆಳವಣಿಗೆಗೆ ಯಾವುದು ಪೂರಕನೋ ಅದೇ ನನಗೆ ಮೌಲ್ಯ. ದಟ್ ಈಸ್ ಎ ವ್ಯಾಲ್ಯೂ ವಿಚ್ ವಿಲ್ ಬ್ರಿಂಗ್ ಪ್ರಾಸ್ಪರಿಟಿ ಅಂಡ್ ಪ್ರೋಗ್ರೆಸ್ ಟು ಮೈ ಕಂಟ್ರಿ ವಿಯೆಟ್ನಾಂ. ಇದನ್ನ ನೋಡಿ ನಾನು ದಂಗು ಬಡ್ದು ಹೋಗ್ಬಿಟ್ಟೆ, ನಾಚಿಕೆಯಿಂದ ತಲೆ ತಗ್ಗಿಸ್ಬಿಟ್ಟೆ. ನಾನು ಯಾಕಿದನ್ನ ನಾನು ಇಷ್ಟು ಒಂದು ಭಾವನೆಯ ಸಮೇತ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ನಾವು ಮಾಡ್ತಿಲ್ಲ. ಯಾಕಂದ್ರೆ ನಾವು ಹೇಳ್ತಾ ಇರುವುದು ಮಾತಿನ ಒಂದು ಅರಮನೆ, ಬುದ್ಧನ ದೇಶ, ಗಾಂಧಿಯ ದೇಶ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇದು ಉಲ್ಲಾಳದ ಅಬ್ಬಕ್ಕನ ದೇಶ, ಅಥವಾ ಇದು ಶಿವಾಜಿಯ ದೇಶ, ಇದು ಒನಕೆ ಓಬವ್ವನ ದೇಶ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ದೇಶ, ಹೌದಲ್ಲ? ಅದನ್ನ ನಾವು ಹೇಳ್ತಿಲ್ಲ. ನಮ್ಮ ದೇಶದ ವೀರ ಮಹಿಳೆಯರು ವೀರ ಪುರುಷರ ಪರಾಕ್ರಮದ ಕಥೆಗಳನ್ನ ನಾವು ಪ್ರೈಮರಿ ಸ್ಕೂಲಿಂದ PG ತನಕ, ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಎಲ್ಲೂ ಹೇಳ್ಕೊಡಲ್ಲ. ಭಾರತವನ್ನ ನಾವು ಗಾಂಧಿ ಮತ್ತು ಬುದ್ಧನಿಗೆ ದತ್ತು ಬರ್ಕೊಟ್ಬಿಟ್ಟಿದೀವಿ. ಬುದ್ಧನನ್ನೇ ನೆಚ್ಕೊಂಡು 80% ಪಾಪ್ಯುಲೇಷನ್ ಬೌದ್ಧರಾಗಿರೋ ವಿಯೆಟ್ನಾಂನಲ್ಲಿ ಅವರು ಪರಾಕ್ರಮವನ್ನು ಬಿಟ್ಟಿಲ್ಲ. ಪರಾಕ್ರಮ ಒಂದು ವ್ಯಾಲ್ಯೂ, ನಮಗೆ ಪರಾಕ್ರಮ ಒಂದು ಮೌಲ್ಯ ಅಂತಲೇ ಅನಿಸಿಲ್ಲ. ಇವತ್ತು ಯಾರೋ ಸೈನಿಕರು, ಯಾರೋ ಪೊಲೀಸ್ನವರು, ಯಾರೋ CRPFನವರು ಆ ಕೆಲಸ ಮಾಡ್ತಾರೆ. ಯಾಕಿದೆ ಹೇಳಿ ನಾನು ನಿಲ್ಲಿಸ್ತೀನಿ ನನ್ನ ನಿರೂಪಣೆಯನ್ನು. ವಿಯೆಟ್ನಾಮಿನ ಹನಾಯ್ ನಗರದಲ್ಲಿ ನಾನಿದ್ದೆ, ಅದು ಕ್ಯಾಪಿಟಲ್ ಸಿಟಿ. ಅಲ್ಲಿ ಒಂದು ವುಮೆನ್ಸ್ ಮ್ಯೂಸಿಯಂ ಇದೆ. ಆ ವುಮೆನ್ಸ್ ಮ್ಯೂಸಿಯಮ್ ನಾನು ಒಂದು ತೀರ್ಥಕ್ಷೇತ್ರ ತರ ಎಷ್ಟು ಸತಿ ಹೋಗಿ ಬಂದಿದ್ದೀನೋ ಗೊತ್ತಿಲ್ಲ. ನಮ್ಮ ಎಂಬೆಸಿಯ ಕಲ್ಚರಲ್ ಸೆಂಟರ್ನ 2 ರಸ್ತೆ ಪಕ್ಕದಲ್ಲಿ ಇತ್ತದು. ಹೈಬಾ ಚುಂಗ್ ಅಂತ ಇಬ್ರು ಅಕ್ಕ ತಂಗಿಯರಿದ್ರು ಹೈಬಾ, ಅವರು ಚೈನಾ ವಿದೇಶದಿಂದ ಬಂದಂತಹ ದಾಳಿಯನ್ನ ಆನೆಗಳ ಮೇಲೆ ಕೂತು ಅವರು ವಿರೋಧಿಸಿದ್ರು ಮತ್ತು ಯುದ್ಧದಲ್ಲಿ ಅವರು ಹತರಾದ್ರು. ಅವ್ರ ನೆನಪಿನಲ್ಲಿ ಆ ರಸ್ತೆಗೆ ಹೆಸರಿಟ್ಟಿದ್ದಾರೆ, ಹೈಬಾ ಚುಂಗ್ ಸಿಸ್ಟರ್ ಸ್ಟ್ರೀಟ್ ಅಂತ. ಆ ರಸ್ತೆಯಲ್ಲಿ ಮ್ಯೂಸಿಯಂ ಇದೆ. ವಿಯೆಟ್ನಾಮಿ ಸಂಸ್ಕೃತಿಯ ಆದಿಕಾಲ, ಅದರ ರಾಜಪ್ರಭುತ್ವದ ಕಾಲ ಮತ್ತು ಯುದ್ಧದ ಕಾಲ ಅಂದ್ರೆ ಅಮೆರಿಕ ವಾರ್ನ ಕಾಲ, ಅದ್ರ ಬಗ್ಗೆ ಮ್ಯೂಸಿಯಂನ ಮಾಡಿದ್ದಾರೆ. ಪರಮಾದ್ಭುತವಾದಂತ ಮ್ಯೂಸಿಯಂ. ಅದನ್ನ ನೋಡಿದ್ರೆ ಇನ್ ದಿ ಪ್ರಾಸೆಸ್ ಆಫ್ ನೇಷನ್ ಬಿಲ್ಡಿಂಗ್ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ವಿಯೆಟ್ನಾಮೀಸ್ ವುಮೆನ್ ಅನ್ನುವುದು ಹ್ಯಾಸ್ ಬೀನ್ ವೆರಿ ಕ್ಲಿಯರ್ಲಿ ಡಿಪಿಕ್ಟೆಡ್. ನಮ್ಮ ರಾಜ್ಯದಲ್ಲಿ ಆ ಥರದ್ದು ಇದುವರೆಗೂ ನಾವು ಒಂದು ಮ್ಯೂಸಿಯಂ ಅನ್ನ ನಾವು ಮಾಡೋಕ್ಕಾಗಿಲ್ಲ. ಅದನ್ನ ನೋಡಿದ್ರೆ ಹೆಂಗಸರ ಮೇಲೆ ಅತ್ಯಾಚಾರ ಮಾಡಬೇಕು ಅನ್ನೋರಿಗೆ, ಹೆಂಗಸರ ಮೇಲೆ ಕೆಟ್ಟ ದೃಷ್ಟಿ ನೋಡಬೇಕು ಅನ್ನೋ ಪುಂಡು ಪೋಕರಿಗಳಿಗೆ ಎದೆಲಿ ಗಡುಗುಟ್ಟತ್ತೆ, ಒಂದು ಭಯ ಬರುತ್ತೆ. ಆ ಥರದ್ದನ್ನ ನಮ್ಮ ಸರ್ಕಾರ ಅಥವಾ ಜನಸಮುದಾಯ ಯಾಕೆ ಮಾಡಬಾರ್ದು ಅನ್ನೋದು ಹೇಳೋದು. ಅಂದರೆ ನಾನು 2-3 ವಿಷಯ ಹೇಳಿದೆ, ಬುದ್ಧನ ಕರುಣೆ ಮತ್ತು ಪರಾಕ್ರಮ ಎರಡನ್ನೂ ಇಟ್ಕೊಂಡಿದ್ದಾರೆ. ಕುಟುಂಬ ವ್ಯವಸ್ಥೆ ಕುಸಿತಾ ಇದೆ, ಹಾಗಾಗಿ ನಮ್ಮ ಕುಟುಂಬಗಳ ಬಗ್ಗೆ ಅವ್ರಿಗೆ ಗೌರವ ಆಶ್ಚರ್ಯ ಇದೆ. ಎರಡನೇದು, ಮನೆಗಳಲ್ಲಿ ಆಹಾರವನ್ನು ತಯಾರು ಮಾಡುವ ಪದ್ಧತಿ ಅಷ್ಟು ಕಡಿಮೆ ಇದೆ ನಗರ ಪ್ರದೇಶದಲ್ಲಿ, ನಾನು ಹೇಳಿದ್ದು ಅದು ಕೂಡ ಅವ್ರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆದರೆ ಇದು ಸ್ವಲ್ಪ ಅವ್ರದ್ದು ಇಂಪ್ರೂವ್ ಆಗಬೇಕಾಗಿರೋ ಭಾಗಗಳು ಅವ್ರ ದೃಷ್ಟಿಯಿಂದ, ನಮ್ಮ ದೃಷ್ಟಿಯಿಂದ. ಅವರಿಂದ ನಾವು ಕಲಿಬೇಕಾಗಿರೋದು ಪರಾಕ್ರಮನೂ ಒಂದು ಮೌಲ್ಯ ಅನ್ನೋದು, ದೇಶಪ್ರೇಮ ಅಥವಾ ದೇಶಭಕ್ತಿ ಅನ್ನುವುದು ಬಹಳ ದೊಡ್ಡ ಒಂದು ಒಂದು ಮೌಲ್ಯ ಅನ್ನುವುದನ್ನು ಪ್ರಾಕ್ಟಿಕಲಿ ನಮ್ಮ ಲೈಫ್ನಲ್ಲಿ ನಾವು ನೋಡೋದಿಕ್ಕೆ ವಿಯೆಟ್ನಾಮಿನ ಈ ಒಂದು ಮೌಲ್ಯದ ಒಂದು ಮೀಮಾಂಸೆಯನ್ನು ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಅನ್ಸುತ್ತೆ. ಯಾಕಂದ್ರೆ ನಮ್ಗದು ಎಲ್ಲೋ ಇದೆ ಅನ್ಸುತ್ತೆ. ಇವಾಗ ಕಾಶ್ಮೀರದ ಬಗ್ಗೆ ನೋಡಿದ್ರೆ ಅದು ಎಲ್ಲೋದ ಸಮಸ್ಯೆ, ಅದು ಕಾಶ್ಮೀರಿ ಪಂಡಿತರ ಸಮಸ್ಯೆ ಅನ್ಸುತ್ತೆ, ಅದು ಭಾರತೀಯ ಕಾಶ್ಮೀರಿಯ ಸಮಸ್ಯೆ ಅಂತ ಅನ್ಸಲ್ಲ, ಏನ್ ಇಂಡಿಯನ್ ಕಾಶ್ಮೀರಿ ವಿಷಯ ಅಂತ ಅನ್ಸಲ್ಲ. ಹಾಗಾಗಿ ನಮಗೆ ಈ ಡೋಸ್ ಇದೆಯಲ್ಲ, ಅಹಿಂಸೆಯ ಡೋಸು ಸ್ವಲ್ಪ ಜಾಸ್ತಿ ಆಯ್ತು ಅಂತ ವಿಯೆಟ್ನಾಮಿನ ಮೌಲ್ಯಗಳ ಜೊತೆಗೆ ಭಾರತದ ಪರಂಪರೆಯ ಮೌಲ್ಯಗಳನ್ನು ನೋಡಿದಾಗ ಅದು ಅನುಭವಕ್ಕೆ ಬರುತ್ತೆ.
5: ಇದುವರೆಗೆ ಬರಹಗಾರ ಹರೀಶ್ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಹರೆ

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಕುದ್ಮುಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ.

ಇಚ್ಛೆ ಹಾಂಡ ಇತ್ತಿದ ನರಮಾನಿನು ಸುಳ್ಳು ವಂಚನೆ ಮೋಸಗಳ್ತು ಬದುಕು.

ಪಾಪ ಲೋಕದ ಒಂದೇನು ಏಪಲ ಖುಷಿಟ್ ಸಂತೋಷಡು ಉಪ್ಪರೆ ಕಾರಣ ಈ ವಿತ್ತಿ ಕನಕುಲು ಸುಳ್ಳು ಬಂಡದು ತನ್ನ ಕಾರ್ಯಡು ಗೆಲ್ಬನ್ನ ಸಾಧಿಸಾದು ಉಗಾರ್ತೆಡು ಮೆರೆಯೊಂದಿಲ್ಲೇರಿ ಸಾಧು ಈ ವಿತ್ತೆ ಏಪಲ ವಿತ್ತ ಗದ್ದಿಗಡೆ ಮೆರೆಯೊಂದಿಲ್ಲಿ ಅಂಡ ಸತ್ಯ ಬಂದಿನ ಕಲಾವಸ್ಥೆ ತಾದ ಬಂಡ ತೂಕ ಹೋಯ್ದು.

0: ಎಂಚಿನ ಪಾತ್ರ ಒಂದು ಈ ಏಪಾಣ ಸತ್ಯ ಬಂಬಿನಾಗೆ
1: ತೂತಾನ
0: ಅವಸ್ಥೆ ದಾದಲ್ಲಿ ನಿಕ್ಕು ಗೊತ್ತುಂಡ ಅವು ಎಂಕು ಗೊತ್ತುಂಡು ಸತ್ಯ ಬಂಬಿನಗಲು ಏಪಲ ಬೇಜಾರು ಗುಲ್ತೊಂದೆ ಎಪ್ಪುನಗಲು ಆಂಡ ಎನ್ನಲಕ್ಕ ಸುಳ್ಳು ಬಂಬಿನಗಲು ಏಪಲ ಬುಧಾರ್ಥರು ಬೆಗರೊಂದೇ ನೆರೆಯೊಂದೇ ಎಪ್ಪೇರು ಚಾದು ಈ ಏಪಲ ತಿರ್ತು ಎನ್ನಡ ವಾದಗು ಬರೋಣ ಜಾಗ್ರತೆ

முடியனுக்கு.

0: ನಿನ್ನ ಹೆಚ್ಚಿನ ಪೊಟ್ಟು ಬಾತೆ ಒಂದು ಸತ್ಯ ಸತ್ಯ ಬಂದ್ಬಿಲ್ಲ ಅವಸ್ಥೆ ನಿಕ್ಕು ಗೊತ್ತುಂಡ ಅದ್ರ ಅವಸ್ಥೆ ಎರಗ್ಲಾ ಬರ್ತಿ ಅಂಡ ಸುಳ್ಳು ಬಂದ್ಬಿಲ್ಲ ಮಾತೆರಗ್ಲಾ ಬೋಡು ಅಂಚಾದು ವಾದ ಬರದ ಜಾಗ್ರತೆ
1: ಸತ್ಯ ಮಿತ್ತ ಸುಳ್ಳು ಮಿತ್ತ ಪಂಪಿನ ಗದ್ದುಗೆನೆ ತಯಾರು ಮಲ್ಪುಗ ದುಂಬ ಪೋಯಿ

ಶ್ರೀನಾರಾಯಣ ದೇವರನ ಪಾದಗು ಪುಟ್ಯ ಪಾಡುಂಡೆ ಈ ಊರುಡು ಈ ಪುಣ್ಯ ಮನ್ನಡು ನರಮಾನಿಯಾದ ಪುಟ್ಟಿನ ಯಾನೆ ಕಾಳಿಂಗೆ ಪಂಪಿನ ಪುದರಡು ಮರೆಯೊಂದುಲ್ಲ ಈ ಊರುಡು ಅವೇತು ಪೆತ್ತ ಕೈಕಂಜಲಿನ ಸಾಂಕದು ಎಡ್ಡೆ ಪುಗಾರ್ತಿನ ಪಡೆತೆ ಪೆತ್ತ ಪಂಡ ದೇವಿರಿಗೆ ಮುಪ್ಪತ್ತ ಮೂಜಿ ಕೋಟಿ ದೇವತೆಗಳು ಪೆತ್ತದ ಹೊರಟುಲ್ಲಿರಿಗೆ ಅಂಚಾದು ಐಕ್ಲಿನ ಪೂಜೆ ಮಲ್ತದ ಸಾಂಕೊಂದುಲ್ಲ ಐಕ್ಲಿನ ಜೋಕ್ಲಿ ಲೆಕ್ಕ ತೋನೊಂದುಲ್ಲ ನಿತ್ಯದ ಲೆಕ್ಕನೆ ಐಕ್ಲಿನ ಲೆಪ್ಪ ಎತ್ತುಕ ಗಂಗೆ ಗೌರಿ

ಬಂದ್ರೆ ನಿಕ್ಲೇನೆ ತೂನಗ ಉಡಲೆರ್ಕಿದ್ದು ಬರ್ಕೊಂಡು ಬಹಳ ಸಂತೋಷ ಬಂದುಂಡು. ಕೂಲೆ ಜೋಕ್ಲೆ ನಿತ್ಯದ ಲೆಕಾನೆ ಕಾಡಿಗೆ ಹೋದು ಪಂತಿನಿ ಮೇಲೆ ಬಂಜರ ತಿಳ್ಲಿ ಬಯ್ಯದ ಬರ್ತಾನಗ ಸರಿಯಾದ ಬದಲಿಕ್ಕಿದಕ್ಕೆ ಸೇರ್ಲೆ. ಜೋಕ್ಲೆ ಜಾಗ್ರತೆ ಮಲ್ಪ್ಲೆ

0: ವೇಳೆಗಳೆಯುತ ಎಂದು ಹಸುಗಳು ಆ
1: ಪುಣ್ಯಕೋ

ಮಂಜಿದ ಬಡವನು ದೂರ ಮಲ್ತಾರೆ ಗೋಂಟೆಗೆ ಬಿದಾಡಿಯ ಮಂಜಿದ ಬಡವನು ದೂರ ಮಲ್ಪಡತ್ತ ಆಹಾ

ಬರ್ತೀನೋಡು, ಬಾರೇ ಸಮಯ ಆಡು, ಬೆತ್ತಡ ತಿಂತೀನಿ. ಆ ಅವನು ತಿಳ್ಪಿದೆ.

0: இந்த வரல்.
1: ಇದುವರೆಗೆ ಇತ್ತೀಚೆಗೆ ಕುದ್ಮುಲ್ ರಂಗರಾವ್ ಪುರಭವನ ಮಂಗಳೂರು, ಇಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇದರ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಹುಮಾನ ಸಮಾರಂಭ, ಅದೇ ರೀತಿ ವಿಶೇಷ ಸಾಧಕರಿಗೆ ರಾಜ್ಯ ಪುರಸ್ಕಾರ, ಈ ಕಾರ್ಯಕ್ರಮದಲ್ಲಿ ನಡೆದ ಯಕ್ಷಗಾನ ಪುಣ್ಯಕೋಟಿ ಇದರ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

देखो देखो वो आ गया।

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

रेडियो सारंग 107.8 एफएम। रेडियो सारंग

रेडियो सारंग 107.8 FM। रेडियो सारंग 107.8 FM।

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದಲು ಬಂದಿರ್ತಕ್ಕಂಥ ಮುದಿ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ಕೊರೋನಾ ವೈರಸ್ ಬರೆದಾಗ ತುಂಬಾ ಜನರು ಭೀತರಾಗುವ ಅಗತ್ಯವಿಲ್ಲ. ಭೀತಿಗೊಳಗಾಗಬೇಕಾದ ಯಾರು ಅಂತ ಹೇಳಿದ್ರೆ ಕೊರೋನಾ ವೈರಸ್ ಆಕ್ಚುಲಿ. ಯಾಕೆಂತ ಹೇಳಿದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಆಶ್ರಯ ಬೇಕು ಕೊರೋನಾ ವೈರಸ್ಗೆ. ಒಂದು ಸೆಲ್ನಲ್ಲಿ ಅದು ಆಶ್ರಯ ಪಡೆಯದೆ ಅದರ ವಂಶ ಉದ್ಧಾರ ಆಗುವುದಿಲ್ಲ, ಬೆಳೆಯುವುದಿಲ್ಲ, ಹೆಚ್ಚು ವೈರಸ್ ಆಗಿ ಮಲ್ಟಿಪ್ಲೈ ಆಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಯಾವ್ದಾದ್ರು ಮನುಷ್ಯರ ಅಥವಾ ಪ್ರಾಣಿಗಳ ದೇಹ ಬೇಕದಕ್ಕೆ. ಹಾಗೆ ಅದನ್ನು ಸರ್ಚ್ ಮಾಡ್ತಾ ಇರ್ತದೆ. ಇಡೀ ಭಾರತದ ಇಷ್ಟು ಪಾಪ್ಯುಲೇಷನ್ ಅಲ್ಲಿ ಒಂದು 6 ಜನರಿಗೆ ಮಾತ್ರ ಬಂದದ್ದು ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಹೆದರುದು ಬೇಡ ಅಂತ ಅರ್ಥ. ಆಮೇಲೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ 80% ಜನರಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲದೆ ಅದು ಗುಣ ಆಗ್ತದೆ, ಅದೇ ಗುಣ ಆಗ್ತದೆ. ಆದರೆ ಹೆದರಿಕೆ ಹಾಕಿರೋದು ಅಂತ ಹೇಳಿದ್ರೆ 6ರಲ್ಲಿ 1ರಿಗೆ ಸ್ವಲ್ಪ ಸೀರಿಯಸ್ ಆಗ್ತದೆ. ಅದು ಡೆತ್ ಆಗಿರೋದು ಬರೀ 3% ಡೆಂಗ್ಯೂ ಫೀವರ್ ಇರಲಿ ಅಥವಾ H1N1 ಇರಲಿ, ಇದರಲ್ಲೆಲ್ಲ ಇದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಜನ ಸತ್ತಿದ್ರು. ಹಾಗೆ ಇದರಲ್ಲಿ ಜನರು ಇದರ ಬಗ್ಗೆ ಅನಗತ್ಯವಾಗಿ ಹೆಚ್ಚು ಭೀತರಾಗೋದು ಬೇಡ. ಕೊರೋನಾ ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ವೈರಾಣು ಜ್ವರಗಳು ಬರುವ ಹಾಗೆ ಇದು ಗಾಳಿ ಮೂಲಕ ಸ್ಪ್ರೆಡ್ ಆಗೋದಿಲ್ಲ, ನೇರವಾಗಿ ಗಾಳಿ ಮೂಲಕ ಅದು ಹರಡ್ತಾ ಹೋಗೋದಿಲ್ಲ. ನೇರವಾದ ಟಚ್ ಇದ್ದರೆ ಅಥವಾ ಆ ವ್ಯಕ್ತಿ ಹಠಾತ್ ಅಂದರೆ ಒಂದು 3 ಫೀಟ್, ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಕನಿಷ್ಠ 3 ಫೀಟ್ ಗ್ಯಾಪ್ ಕೊಟ್ಟರೆ ಅವರು ಸ್ನೀಸ್ ಮಾಡುವಾಗಲಿ ಅಥವಾ ಕೆಮ್ಮುವಾಗ ಡ್ರಾಪ್ಲೆಟ್ಸ್ ಸೀನುವಿನ ಹನಿ ಯಾವುದಿದೆ ಅದ್ರ ಜೊತೆಗೆ ಇದು ವೈರಸ್ ಇರ್ತದೆ, ಅದು ನಮ್ಮ ದೇಹಕ್ಕೆ ಬರೋದೇ ಇಲ್ಲ ಆ್ಯಕ್ಚುಲಿ. ಇನ್ನು ಅದು ಬಿದ್ದಲ್ಲಿ ಅದು ಮುಟ್ಟಿದರೆ ಅಥವಾ ಅದು ಮುಟ್ಟಿದ ಮೇಲೆ ಮತ್ತೆ ಮೂಗು ಕಣ್ಣು ಉಜ್ಜಿದರೆ ಆ ರೀತಿಯಲ್ಲಿ ನಮ್ಮ ದೇಹಕ್ಕೆ ಬರುವ ಚಾನ್ಸಸ್ ಇರ್ತದೆ. ಅದು ನೇರವಾಗಿ ಹಾಗೆ ಸುಲಭದಲ್ಲಿ ಬರೋದಿಲ್ಲ. ಇದು ಕೊರೋನಾ ವೈರಸ್ ಬಾರದಾಗೆ ತಡೀಲಿಕ್ಕೆ ತುಂಬ ಸುಲಭ ಉಪಾಯಗಳಿದೆ. ಒಂದೇನು ಅಂತೇಳಿದ್ರೆ ನಮ್ಮ ಫುಡ್, ನಮ್ಮ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತಾದರೆ, ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತಾರೆ ಇದು ಬರೋದಿಲ್ಲ, ಅದು ಒಂದನೇದು. ಎರಡನೇದು, ಒಬ್ಬರು ಯಾರಾದರೂ ಕೆಮ್ತಾ ಇದ್ದರೆ, ಈ ಇಷ್ಟು ಪಾಪ್ಯುಲೇಷನಲ್ಲಿ ಕೆಲವರಿಗಷ್ಟೇ ಎಫೆಕ್ಟ್ ಆಗಿರುವಂಥದ್ದು, ಕೆಮ್ತಾ ಇದ್ದರೆ ಅವರಿಂದ ನಾವು ದೂರ ಇರಬೇಕಾದಷ್ಟೇ, ಅದು ಒಂದೇ ಮೂಲ ಕೇರ್ ಬೇಕಾಗುವಂಥದ್ದು. ಹಾಗೆ ಈ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕ್ಕೊಂಡು ತಿರುಗೋದು ಅದೆಲ್ಲ ಅಗತ್ಯ ಇರೋದಿಲ್ಲ, ಜನರು ಅಷ್ಟೆಲ್ಲ ಮಾಡಬೇಕಾದ ಅಗತ್ಯ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಿದೆ, ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಂಡು ಹೋಗಬೇಡಿ, ಬರೀ ರೆಸ್ಪಿರೇಟರಿ ಪ್ರಾಬ್ಲಮ್ ಮತ್ತು ಫೀವರ್ ಇದ್ದವರು ಮಾತ್ರ ಯೂಸ್ ಮಾಡಿ, ಇಲ್ಲಾಂತಂದರೆ ಅದು ವೇಸ್ಟ್ ಆಗ್ತದೆ, ಅದು ತುಂಬ ಅಮೂಲ್ಯವಾದ್ದು, ಹಾಗಾಗಿ ಅದನ್ನು ಅನಗತ್ಯವಾಗಿ ನೀವು ಬಳಸಬೇಡಿ ಅಂತಲೇ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋದು. ಹಾಗಾಗಿ ಎಲ್ಲರೂ ಕೂಡ ನಮಗೆ ಬರ್ತದೆ ಬರಬಾರ್ದು ಅಂತ ಹೇಳ್ಕೊಂಡು ಯಾರೂ ಕೂಡ ಮಾಸ್ಕ್ ಎಲ್ಲ ಹಾಕೋದು ಅಗತ್ಯ ಇಲ್ಲ. ಹಾಕಬೇಕಾದ ಯಾರು ಅಂದರೆ ಯಾರಿಗಾರು ಕೆಮ್ಮು ಶೀತ ಜ್ವರ ಇದ್ದರೆ ಅಂಥವರು ಹಾಕ್ಕೊಳ್ಬೋದು, ಅಥವಾ ಅವರು ಮನೆಯಲ್ಲಿರುವಂಥದ್ದು ಬೆಸ್ಟ್, ಹೊರಗಡೆ ಹೋಗಿ ಎಲ್ಲರ ಜೊತೆ ಮಿಂಗಲಾಗೋದ್ರ ಬದಲು ಆಗ ಜನರಿಗೆ ಅನಗತ್ಯವಾಗಿ ಗಲಿಬಿಲಿಗೊಳಗಾಗೋದಿಲ್ಲ, ಗೊಂದಲಕ್ಕೊಳಗಾಗೋದಿಲ್ಲ, ಅದು ಒಂದೇ. ಅದು ಎರಡನೇದು, ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡಿಟ್ಕೊಳ್ಬೇಕಾದ್ದು, ಅದು ಮುಖ್ಯವಾಗಿ ಬೇಕಾಗುವಂಥದ್ದು. ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತಾದರೆ ಈ ವೈರಸ್ ನಮ್ಮ ದೇಹದೊಳಗೆ ಬಂದರೂ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳೋ ರೀತಿಯಲ್ಲಿ ಅದು ಹೊರಗಡೆ ಹೋಗ್ತದೆ, ಅದಕ್ಕೆ ಏನೂ ಮಾಡಲಿಕ್ಕಾಗೋದಿಲ್ಲ. ಅದರ ನಮ್ಮ ರಿಯಾಕ್ಷನ್ನೇ ನಮ್ಮ ದೇಹದಲ್ಲಿ ಹೆಚ್ಚು ಸಿಗೋದಿಲ್ಲ, ಅದಕ್ಕೆ ಆಶ್ರಯವೇ ಕೊಡೋದಿಲ್ಲ ದೇಹ. ಅದು ಎಲ್ಲಿ ಆಶ್ರಯ ಸಿಗ್ತದೆ ಅಂತ ಹುಡುಕ್ತಾ ಇರುವಂಥದ್ದು. ನಾವು ಆಶ್ರಯ ಕೊಡಬಾರ್ದು, ಕೊಡದೇ ಇರಬೇಕಾದ್ರೆ ನಮ್ಮ ರೆಸಿಸ್ಟೆನ್ಸ್ ಜಾಸ್ತಿ ಬೇಕು. ಅದಕ್ಕೆ ಬಹಳ ಸರಳ ಪ್ಲ್ಯಾನಿಂಗ್ಗಳಿದೆ. ಒಂದೇನಂತಲೇ ಮಕ್ಕಳು ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಗೊಂಡು ಕೋಲ್ಡ್ ಬರುವಾಗ ಮಾಡ್ಕೊಳ್ಬಾರ್ದು, ಅದ್ರ ಬದಲು ನೆಲ್ಲಿಕಾಯಿ ಬೆಳೀತದೆ, ಈಗ ಸಿಗ್ತದೆ. ಆ ನೆಲ್ಲಿಕಾಯಿ ಬೆಸ್ಟ್ ಇಮ್ಯುನೋಮಾಡ್ಯುಲೇಟರ್, ಅದು ನೆಲ್ಲಿಕಾಯಿ ತಿಂದರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಹೀಗಿರುವಂಥ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ಡನ್ನು ತಗೊಂಡ್ರೆ ನಮ್ಮ ಬಾಡಿ ಇಮ್ಯುನಿಟಿ ಲೋ ಇರ್ತದೆ, ಅದನ್ನು ತಡಿಬೇಕು ನಾವು. ಆಮೇಲೆ ಕೋಲ್ಡ್ ಶೀತಲ ಆಹಾರ ಪದಾರ್ಥಗಳು, ಮುಖ್ಯವಾಗಿ ಕುಕ್ ಮಾಡದಿರುವಂಥ ತರಕಾರಿ ಅಂದರೆ ಬೇಯಿಸದಿರುವಂಥ ತರಕಾರಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಳ್ಳೆಯದು, ಬೇಯಿಸಿ ತಗೊಂಡ್ರೆ ಒಳ್ಳೆಯದು. ಹಣ್ಣುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಳ್ಳೆಯದು. ಹಣ್ಣುಗಳಲ್ಲಿ ಕೆಲವು ಹಾಟ್ ಪೊಟೆನ್ಸಿಯ ಹಣ್ಣುಗಳಿದೆ, ಉದಾಹರಣೆಗೆ ಪಪ್ಪಾಯ ಇದೆ, ಅದು ತೊಗೊಂಡ್ರೆ ಕೋಲ್ಡ್ ಆಗೋದಿಲ್ಲ ಯಾರಿಗೂ. ಅಂಥ ಹಣ್ಣುಗಳನ್ನು ತೊಗೊಳ್ಬೇಕು. ಇನ್ನು ದಾಳಿಂಬೆ ಇದೆ, ಅದು ಆ್ಯಂಟಿವೈರಲ್ ಆ್ಯಕ್ಷನ್ ಕೂಡ ಇದೆ ದಾಳಿಂಬೆಗೆ. ಇಂತಹ ಹಣ್ಣುಗಳನ್ನು ನಾವು ಪ್ರಿಫರ್ ಮಾಡಬೇಕು. ಹಾಗೆ ಮಾಡಿದಾಗ ಹಣ್ಣುಗಳ ವಿಷಯದಲ್ಲಿ ನಾವೊಂದು ಕೇರ್ ತೊಗೊಳ್ಬೇಕಾದ್ದು ಆಹಾರದಲ್ಲಿ. ಇನ್ನು ಮನೆಯ ಆಹಾರ, ಸಾಧ್ಯದಷ್ಟು ಮನೆಯ ಆಹಾರವನ್ನು ತಗೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ಆ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ರೆ ಖಂಡಿತ ಈ ವೈರಸ್ ನಮ್ಮನ್ನು ಬಾಧಿಸೋದಿಲ್ಲ. ಹಾಗಾಗಿ ಆಹಾರದ ಕೇರು. ಇನ್ನು ಹೊರಗಡೆ ಹೋಗುವಾಗ ಯಾರ ಕೆಮ್ತಾ ಇದ್ದರೆ ಅವರಿಂದ ದೂರ ಇರಬೇಕಾದ್ದು, ಅದು ಎರಡನೇದು. ಮೂರನೇದು, ಆಗಾಗ ಒಂದು 1/2 ಗಂಟೆಗೊಮ್ಮೆ ಕೈ ತೊಳೆಯುವಂಥದ್ದು ಇದನ್ನೆಲ್ಲ ಮಾಡಬೇಕು ಅಂತ ಯಾರು ಹೇಳೋದಿಲ್ಲ. ಸ್ವಚ್ಛವಾಗಿರಬೇಕಾದ್ದು, ಸ್ವಚ್ಛ ಭಾರತ ಹೇಗೂ ಇದೆ, ಅದ್ರ ಜೊತೆಯಲ್ಲಿ ನಾವು ಕೂಡ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿದ್ದರೆ ಇಂಥ ಸಂದರ್ಭದಲ್ಲಿ ಅನುಕೂಲ ಆಗ್ತದೆ. ಆಮೇಲೆ ಎಲ್ಲರೂ ಕೂಡ ACಯನ್ನು ಆನ್ ಮಾಡುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಯಾಕೆಂತ ಹೇಳಿದರೆ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪ್ರೇಚರ್ನಲ್ಲಿ ಇದು ಬದುಕುವುದಿಲ್ಲ. ಹೊರಗಡೆ ಬಂದ ವೈರಸ್ ಕೆಲವು ಗಂಟೆಗಳಿಂದ ಕೆಲವು ದಿವಸ ಬದುಕ್ತದೆ ಅಂತ ಇದೆ, ಎಷ್ಟು ಅಂತ ಇನ್ನೂ ಕೂಡ ಅಧಿಕೃತವಾಗಿ ಅದು ಪ್ರೂವ್ ಆಗಿಲ್ಲ. ಆದರೆ 25 ಡಿಗ್ರಿ ಜಾಸ್ತಿ ಟೆಂಪ್ರೇಚರಲ್ಲಿ ಅದು ಬದುಕೋದಿಲ್ಲ. ಹಾಗೆ ನಮಗೆ ದೊಡ್ಡ ವರದಾನ ಏನು ಅಂತೇಳಿದರೆ ಇದು ಬಂದಿರುವಂಥ ಸಮಯ, ಇನ್ನು ಬೇಸಿಗೆ ಬರ್ತಾ ಇದೆ, ಈಗಾಗಲೇ ಟೆಂಪ್ರೇಚರು 25 ಡಿಗ್ರಿಯ ಮೇಲೆ ಇದೆ. ಹಾಗಾಗಿ ವೈರಸ್ ಅದು ಯಾವಾಗ ಹೊರಗಡೆ ಬಂತು, ಹಾಗೆ ಮುಟ್ಟಿದಲ್ಲಿ ಅಲ್ಲಿ ಇಲ್ಲಿ ಅಲ್ಲಿಂದ ಬರೋದಿಲ್ಲ, ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಯಾಕೆಂತ ಹೇಳಿದರೆ 25 ಡಿಗ್ರಿಯಿಂದ ಜಾಸ್ತಿ ಇದ್ದರೆ ಅದು ಅಲ್ಲೇ ಸತ್ತು ಹೋಗ್ತದೆ. ಹಿಂದೆ ಬಂದ ಎಲ್ಲ ವೈರಲ್ ಮಾರಣಾಂತಿಕ ಕಾಯಿಲೆಗಳು ಯಾವುದಿದೆ ಅದು ಎಲ್ಲದಕ್ಕಿಂತಲೂ ಇದರಲ್ಲಿ ಸಾವು ಅತ್ಯಂತ ಕಡಿಮೆ ಇರುವಂಥದ್ದು. ಇದರಲ್ಲಿ ಕೇವಲ 3% ಕೂಡ ಇಲ್ಲ, ಡೆಂಗ್ಯೂವಿನಲ್ಲಿ ಇನ್ನೂ ಜಾಸ್ತಿ ಇತ್ತು. ಅಥವಾ H1N1 ಅಲ್ಲಿ
ಅಥವಾ ಪಕ್ಷಿ ಜ್ವರ ಇತ್ತು, ಇದರಲ್ಲೆಲ್ಲ ಡೆತ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಇದರಲ್ಲಿ ಡೆತ್ ಪರ್ಸೆಂಟೇಜ್ ಕಡಿಮೆ ಇರುವಂಥದ್ದು ಒಂದು. ಎರಡನೇದು, ಇದರಲ್ಲಿ ವೈರಸ್ ನಮ್ಮ ದೇಹದೊಳಗೆ ಪ್ರವೇಶಿಸಿ ಡಿಸೀಸ್ ಆಗಿ ಡೆವಲಪ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ, 5 ರಿಂದ 24 ದಿವಸ ಅಂತ WHO ಹೇಳ್ತಾ ಇರುವಂಥದ್ದು. ಸೊ ಅಲ್ಲಿ ತನಕ ಅದು ಸೈಲೆಂಟ್ ಆಗಿರುತ್ತೆ ನಮ್ಮ ಬಾಡಿ, ಇನ್ಕ್ಯುಬೇಷನ್ ಪೀರಿಯಡ್ ಅಂತ, ನಮ್ಮ ಬಾಡಿ ಸೈಲೆಂಟ್ ಆಗಿರ್ತದೆ. ಆಮೇಲೆ ಲಕ್ಷಣ ಬಂದ ಮೇಲೆ ಕೂಡ ತಕ್ಷಣ ಸತ್ತು ಬಿಡೋದಿಲ್ಲ. ಈಗ ಡೆಂಗ್ಯೂ ಫೀವರಲ್ಲಿ ಹೇಗೆಂದರೆ ಬಂದು ಒಂದು ವಾರದಲ್ಲೇ ತೀರಿ ಹೋಗೋದಿದೆ, ಇದರಲ್ಲಿ ಹಾಗಾಗೋದಿಲ್ಲ. ಇದರಲ್ಲಿ ಸುಮಾರು ಒಂದು ಮಿನಿಮಮ್ ಒಂದು 2 ವಾರ ಟೈಮ್ ಇರ್ತದೆ ಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಸರಿಯಾದ ಚಿಕಿತ್ಸೆ ಪಡ್ಕೊಂಡು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಕಷ್ಟು ಟೈಮ್ ಇರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಜನರು ಹೆದರೋದು ಬೇಡ. ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಭಾರತದಲ್ಲಿ ಹಳ್ಳಿಯಲ್ಲಿರೋರು ಜಾಸ್ತಿ, 68% ಜನರು ಹಳ್ಳಿಯಲ್ಲಿರೋದು, 32% ಜನರು ಸಿಟಿಯಲ್ಲಿರೋದು. ಈ ಹಳ್ಳಿಯಲ್ಲಿರೋರಿಗೆ ಇದು ಖಂಡಿತ ಈ ವೈರಸ್ ತಲುಪುವುದಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ಡಿಸ್ಟೆನ್ಸ್ ಇರ್ತದೆ, ಜನರು ದೂರ ದೂರ ಇರ್ತಾರೆ, ಈ ಕಾಯಿಲೆ ವೈರಸ್ ಅಲ್ಲಿಗೆ ಹೋಗೇ ಇಲ್ಲ. ಹೀಗಿರುವಾಗ ಅದು ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ಸೇ ಇಲ್ಲ. ಹಳ್ಳಿಯ ಜನರು ಖಂಡಿತವಾಗಿ ಪೂರ್ಣ ಪ್ರಮಾಣದಲ್ಲಿ ನಿಶ್ಚಿಂತೆಯಿಂದ ಮಲಗಬಹುದು. ನಗರ ಪ್ರದೇಶದಲ್ಲಿರೋ ಯಾರ್ಯಾರು ಕೆಮ್ಮಿದ್ರೆ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ರಿತಿಶಾ ಪದ್ಮನಾಭ್ ಅವರು ಹಾಡಿರುವ ತಾಯಿ ನಿನ್ನ ಸಹನೆಯನ್ನು.

ಮುಂದಿನ ಹಾಡು ಚೆನ್ನವೀರ ಕಣವಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಬಿಆರ್ ಛಾಯಾ ಅವರು ಹಾಡಿರುವ ಒಂದು ಮುಂಜಾವಿನಲಿ.

ಮುಂದಿನ ಗೀತೆ HS ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಯಸಿದೆ ನಿನ್ನನು.

ಮುಂದಿನ ಹಾಡು ವಿಸಿ ಇರಾ ಸಿಂಗ್ ಅವರ ರಚನೆಯ, ಎಸ್ ಜಿ ರಘುರಾಮ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರ ಗಾಯನದ ಬಾಳಿನಲ್ಲಿ ಗೋಳುನೂರು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

Radio Sarang 107.8 FM.

Radio Sarang 107.8 FM.

ನಮಸ್ಕಾರ, ನಾನು ಭೋಜಿರಾಜ್ ಬಾಬಂಜೂರು. ನೀವು ಕೇಳುವುದಲ್ಲವೇ ಸಮುದಾಯ ಬಾನುಲಿ ಸಾರಂಗ್ 107.8 FM ಒಂದು ರಂಗರಂಗದ ಬದುಕು.

ಒಂಚೂರು ಇಂಚಿಗೆನ್ಲೆಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾವತ್ ಪಾತ್ರದಲ್ಲೇ 107. ಇನ್ಮಾ FM ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲ್ಲಿ ಬಾತೀರ್ನು ಈಗಲೂ ಕೇಳೋಂದಿಲ್ಲಾರೆ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ. ಹಾ ಹಾ.